ಆಕಾಶವಾಣಿ ಕಾರವಾರ. ಇಂದು ಶುಕ್ರವಾರ 2026 ಇಸ್ವಿ ಜೂನ್ ತಿಂಗಳ 12 ತಾರೀಕು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:58

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:10 ಕರುಣಾಳು ಬಾಬೆಳಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ದಿವಾಕರ್ ದೊಂಗ್ರೆ ಅವರಿಂದ ಚಿಂತನ ಕಾರ್ಯಕ್ರಮ.

ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ದಿವಾಕರ್ ದೊಂಗ್ರೆ ಅವರಿಂದ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ ಗಾನಸುದೆ ಕಾರ್ಯಕ್ರಮ 6:40. 7:15 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ವಿ ರವಿಕುಮಾರ್, ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ. ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕರ ಇಲಾಖೆ ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35 ಹಿಂದಿ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಮಂಜುಳಾ ಗಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಸಂಧಿವಾತಕ್ಕೆ ಕಾರಣ ಮತ್ತು ಆಯುರ್ವೇದದ ಪರಿಹಾರದ ಕುರಿತು ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ರೋಗ ನಿಧಾನ ವಿಭಾಗ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಸೂರ್ಯಘರ್ ಬಿಜಲಿ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 ಸಖಿ ಶೈಲಿ. 4:00 ಗೀತೋ ಬರಿ ಕಹಾನಿ ಮುಂಬೈ ಉದ್ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ. 5:00 ಗೀತೆಗೊಂದು ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸ್ತುತಿ ಸವಿತಾ ಗೌಡ ಹಾಗೂ ಶಾರದಾ ರಾವ್. 6:50 ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮಗ್ರ ಕೃಷಿಯ ಕುರಿತು ಯಲ್ಲಾಪುರ ಆನ್ಗೋಡ್ನ ಗಣಪತಿ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. 7:20 ಮೀರಿ ಕಂಬ್ರೇಕರ್ ಮತ್ತು ಸಂಗಡಿಗರಿಂದ ದಮಾಮಿ ಹಾಡುಗಳು. 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ತಾಲೂಕು ಮಲವಳ್ಳಿ ಬಾರೆಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ. 8:00 ಅಮ್ಮ ನಾಟಕ ಪ್ರಸಾರವಾಗಲಿದೆ. ಮೂಲಕತೆ ವಿಷ್ಣು ಪ್ರಭಾಕರ್, ಕನ್ನಡಕ್ಕೆ ಪಾರ್ವತಿಜಿ ಐತಾಳ್, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 8:30 ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಗಾಯನ ಪ್ರಸಾರವಾಗಲಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 2-0 for Mexico. And that is the end of this news bulletin.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆಕಾಶವಾಣಿ ಕರುಣ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಒಂದು ಪುಟ್ಟ ಹಳ್ಳಿ, ಅಲ್ಲೊಬ್ಬ ವೈದ್ಯರು. ಆ ವೈದ್ಯ ಶಿಕ್ಷಣ ಎಲ್ಲಿ ಪಡೆದಿದ್ರೋ ಯಾರಿಗೂ ಗೊತ್ತಿಲ್ಲ. ಅವ್ರು ಶಿಕ್ಷಣ ಪಡ್ಕೊಂಡಿದ್ರು ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ರು ಅದು ಗೊತ್ತಿಲ್ಲ. ಸುತ್ತಿನ 10 ಊರಲ್ಲಿ ಅವರೊಬ್ಬ ಪ್ರಸಿದ್ಧ ವೈದ್ಯರು. ಹಸ್ತಗುಣ ಬಹಳ ಚೆನ್ನಾಗಿದೆ, ಔಷಧಿ ರಾಮಬಾಣ ಅಂತ ಎಲ್ಲ ಖ್ಯಾತ ಆದದ್ದು. ಪುಟ್ಟ ಮಕ್ಕಳ ನೆಗಡಿ ಕೆಮ್ಮಿನಿಂದ ಹಿಡಿದು ಕ್ಲಿಷ್ಟವಾದ ಹೆರಿಗೆವರೆಗೆ ಇವರದೇ ಚಿಕಿತ್ಸೆ. ಅವರು ರೋಗಿಗಳಿಂದ ಕಾಡಿ ಬೇಡಿ ದುಡ್ಡು ಪಡೆಯೋರಲ್ಲ. ರೋಗಿಗಳು ಗುಣ ಆದ್ಮೇಲೆ ಎಷ್ಟು ಕೊಟ್ಟರೆ ಅಷ್ಟೇ ತಗೋತಿದ್ರು. ಜನರು ಕೂಡ ಅವ್ರ ಸೇವೆಯನ್ನು ಸ್ಮರಿಸಿಕೊಂಡು ಕೈಲಾದಷ್ಟು ಧಾರಾಳವಾಗಿ ಕೊಡ್ತಿದ್ರು ದುಡ್ಡು. ಕೆಲವರು ಹಣ ಕೊಟ್ಟರೆ ಕೆಲವರು ಕಾಳು ಕಡಿ ಕೊಡೋರು, ಇನ್ನು ಕೆಲವರು ತರಕಾರಿಯನ್ನು ಹಾಲು ಮೊಸರನ್ನು ಏನಿರ್ತದೋ ಅದು ಕೊಡ್ತಿದ್ರು. ಪಾಪ ಹಣ ಇಲ್ಲದವರು, ಸ್ವಾಮಿ ನಮ್ಮ ಕಡೆ ಹಣ ಇಲ್ಲ, ನಿಮ್ಮ ಹೊಲದಲ್ಲಿ 4 ದಿವಸ ಕೂಲಿ ಮಾಡ್ತೀವಿ ಸ್ವಾಮಿ, ನಮ್ಮ ದುಡ್ಡು ಕೊಡಬೇಡಿ ಅಂತ ಋಣ ತೀರಿಸೋರು. ಅಂತೂ ವೈದ್ಯರು ಸಾಕಷ್ಟು ಚೆನ್ನಾಗಿಯೇ ಬದುಕಿದ್ರು. ಒಂದಿಷ್ಟು ಹೊಲ ಮಾಡಿಕೊಂಡ್ರು, ಒಂದೆರಡು ಮನೆ ಕಟ್ಸ್ಕೊಂಡ್ರು. ತಮ್ಮೊಬ್ಬನೇ ಮಗ ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ವೈದ್ಯರನ್ನಾಗಿ ಮಾಡಿದರು. ಆ ಹುಡುಗ ಚೆನ್ನಾಗಿ ಓದಲಿ ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸಿದ್ರು ಉನ್ನತ ಶಿಕ್ಷಣಕ್ಕೆ ಹೋಗಲಿ ಅಂತ. ಅಲ್ಲಿ ಹೋಗಿ ಪದವಿ ಪಡೆದು ಮರಳಿ ತನ್ನ ಹಳ್ಳಿಗೆ ಬಂದರೆ ಮಗ. ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ತೆಗೆದು ನಡೆಸಬೇಕು ಅಂತ ಅವನ ಆಸೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಪ್ಪ ನೀನು ಅಂತ ಕೇಳಿಕೊಂಡ್ರು ತಂದೆ. ಮಗ ಒಪ್ಕೊಂಡ. ಒಂದು ದಿನ ಮನೆಯಲ್ಲಿ ಕೂತ್ಕೊಂಡಾಗ ರೈತ ಓಡಿ ಬಂದ ವೈದ್ಯರ ಮನೆಗೆ. ಅಯ್ಯೋ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ಜ್ವರ ಬಂದ್ಬಿಟ್ಟಿದೆ, ಮೊನ್ನೆವರೆಗೆ ಕಡಿಮೆ ಆಗಿ ಮತ್ತೆ ಜಾಸ್ತಿ ಆಗಿದೆ ಜ್ವರ, ಈಗ ದಯವಿಟ್ಟು ಬನ್ನಿ ಅಂತ ಅಲವತ್ಕೊಂಡ. ವೈದ್ಯರು ಹೊರಟರು ರೋಗಿನ ನೋಡೋದಕ್ಕೆ. ನಾನು ಬರಲ್ಲ ಜೊತೆಗೆ ಅಂದ ಮಗ ಕೇಳ್ದ. ಬಾ ಬಾ ಅಂತ ಕರ್ಕೊಂಡೋದ್ರು. ರೈತನ ಮನೆಯಲ್ಲಿ ಮಗುವಿನ ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಅವ್ನ ನಾಡಿ ಹಿಡಿದು ಕಣ್ಣು ಮುಚ್ಚಿದ್ರು, ನಾಡಿ ನೋಡ್ತಾ ಇದ್ರು. 2 ನಿಮಿಷ ಆದ್ಮೇಲೆ ಕಣ್ಣು ತೆಗೆದು ಕೋಪ ಮಾಡಿ, ಏನಯ್ಯ ಮಗುವಿಗೆ ಅಪತ್ಯ ಮಾಡಿದ್ದೀಯಾ ಅಂದ್ರು. ರೈತ, ಇಲ್ಲ ಸ್ವಾಮಿ, ತಾವು ಹೇಳದಂತೆ ಔಷಧಿ ಕೊಟ್ಟಿದ್ದೇನೆ, ಏನೂ ಅಪತ್ಯ ಮಾಡಿಸಿಲ್ಲ ಅಂದ. ಸುಳ್ಳು ಹೇಳ್ತೀಯಾ ನೀನು, ಔಷಧಿ ಏನೋ ಕೊಟ್ಟಿದ್ದೀಯಾ, ಅದ್ರ ಬಾಳೆಹಣ್ಣು ತಿನ್ಸಿಲ್ವಾ ಅವನಿಗೆ? ಹೌದು ಅಲ್ಲೋ, ನಿಜ ಹೇಳೋ. ನನ್ನ ನಾಡಿಯಲ್ಲಿ ಬಾಳೆಹಣ್ಣು ಸಿಗ್ತಾ ಇದೆ, ಇಲ್ಲಿ ನಾಡಿಯಲ್ಲಿ ಬರ್ತದೆ ಬಾಳೆಹಣ್ಣು ಬರ್ತಾ ಇದೆ ಇಲ್ಲಿ. ಆ ಇಂಗ್ಲೆಂಡಿನ ಪದವಿ ಬಂದಿದ್ದಲ್ಲ ಹುಡುಗ, ತರುಣ ವೈದ್ಯ, ಅವನಿಗೆ ಆಶ್ಚರ್ಯ. ನಾಡಿಯಲ್ಲಿ ಬಾಳೆಹಣ್ಣು ಪತ್ತೆ ಮಾಡೋದನ್ನ ಇಂಗ್ಲೆಂಡು ಹೇಳಿಕೊಟ್ಟಿರ್ಲಿಲ್ಲ. ಆ ರೈತ ಮಾತ್ರ ಪೆಚ್ಚಾಗಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ತಿನ್ನಿಸಿದ್ದು ನಿಜ, ನಾವೆಲ್ಲ ತಿಂತಾ ಇದ್ವಲ್ಲ, ಆ ಹುಡುಗ ಪಾಪ ಮಗುನ್ ಬಿಟ್ಟು ಹೆಂಗ್ ತಿನ್ನೋದು ಅಂತ ಹೇಳಿ ಒಂದೆರಡು ಬಾಳೆಹಣ್ಣು ತಿನ್ನಿಸಿದ್ದೀನಿ ಸ್ವಾಮಿ ಅಂದ. ಇನ್ ಮಾಡ ಹಂಗೆ ಮಾಡಬೇಡ, ಸರಿಯಾಗಿ ಪತ್ತೆ ಮಾಡು ಅಂತ ಹೇಳಿ ಔಷಧಿ ಕೊಟ್ಟು ಬಂದ್ರು. ದಾರಿಯಲ್ಲಿ ಬರುವಾಗ ಮಗ ಕೇಳಿದ, ಅಪ್ಪ ನಾಡಿಯಲ್ಲಿ ಬಾಳೆಹಣ್ಣು ಹೆಂಗ್ ಗೊತ್ತಾಗುತ್ತೆ ನಿನಗೆ ಅಂದ. ಆ ವೃದ್ಧ ತಂದೆ ಹೇಳಿದ, ಅಡ್ಡ ಬಾಳೆಹಣ್ಣು ನಾಡಿಯಲ್ಲಿ ಗೊತ್ತಾಗುತ್ತದೇನೋ, ಅದೆಲ್ಲ ಸಾಮಾನ್ಯ ಜ್ಞಾನಪ್ಪ. ಈ ರೈತಾಪಿ ಜನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರೋದಿಲ್ಲ, ಮಗುವಿಗೆ ತಿನ್ನಿಸಿದ್ದನ್ನು ಅಲ್ಲೇ ಚಾಪೆ ಕೆಳಗೆ ಎಲೆ ಕೆಳಗೆ ಅಲ್ಲೇ ಹಾಕಿರ್ತಾರೆ. ಅದು ನೋಡಿ ಹಂಗೆ ಹೇಳಿದೆ ನಾನು, ಬಿದ್ದಿತ್ತಲ್ಲ ಬಾಳೆಹಣ್ಣು ಸಿಪ್ಪೆ ಚಾಪೆ ಕೆಳಗೆ ಅಂದ್ರು. ಓಹೋ, ಹೀಗ ಅಂದ ಮಗನಿಗೆ ಜ್ಞಾನೋದಯ ಆಯ್ತು. 2 ದಿವಸ ಆದ್ಮೇಲೆ ಇದೇ ತರ ತಕರಾರು ಬಂತು. ಹುಡುಗನ ಜ್ವರ ಕಮ್ಮಿ ಆಗಿತ್ತು ಮತ್ತೆ ಜಾಸ್ತಿ ಆಗಿದೆ, ಬರಬೇಕು ಅಂತ ಓಡಿದ. ತಂದೆ ಊರಲ್ಲಿಲ್ಲ, ಮಗ ಅಂದ ನಾನೇ ನೋಡ್ತೀನಿ ಬಿಡು ಅಂದ. ಇಂಗ್ಲೆಂಡಲ್ಲಿ ಕಲ್ತು ಬಂದವನಲ್ಲ ಇವನು. ಹೋಗಿ ನಾಡಿ ಹಿಡಿದು ನೋಡ್ದ, ಅತ್ತಿತ್ತ ನೋಡ್ದ, ನಂತರ ಜೋರಾಗಿ ರೇಗಿದ. ಏನ್ರಿ ಅಪತ್ಯ ಮಾಡಿಸಿದ್ದೀರಿ ಮಗುಗೆ ಅಂದ್ರು. ಇಲ್ಲ ಸ್ವಾಮಿ, ಅಪತ್ಯ ಏನು ಮಾಡಿಸಿಲ್ಲ ಅಂದು. ಏಯ್, ಸುಳ್ಳು ಹೇಳಬೇಡಿ, ರೋಗಿಗೆ ಚರ್ಮದ ತುಳು ತುಂಡು ತಿನ್ನಿಸಿದ್ದೀರಿ ನೀವು, ನನಗೆ ನಾಡಿಯಲ್ಲಿ ಸಿಗ್ತಾ ಇದೆ, ಚರ್ಮದ ತುಂಡು ತಿನ್ನಿಸಿದ್ದೀರಿ ಹುಡುಗರಿಗೆ ಅಂತ. ಮನೆಯವ್ರು ಹುಚ್ಚಿಡ್ದಂಗಾಯ್ತು. ಆಯ್ತು ಸ್ವಾಮಿ, ನೀ ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಅಂದ್ರು. ಬಂದು ಹಿರಿಯ ವೈದ್ಯರಿಗೆ ದೂರಿದ್ರು, ಏನ್ ಸ್ವಾಮಿ ನಿಮ್ಮ ಮಗ ಚರ್ಮದ ಚೂರು ತಿನ್ನಿಸಿದ್ದೀರಿ ಅಂತಾರೆ ಮಕ್ಕಳಿಗೆ, ತಿನ್ಸಕ್ಕಾಗತ್ತೇನ್ರಿ ಅಂದ್ರು. ಆಯ್ತು ಬಿಡಿ ನೋಡೋಣ ಅಂತೇಳಿ ಔಷಧಿ ಕೊಟ್ಟು ಆಮೇಲೆ ಮಗನಿಗೆ ಬೈದ್ರಂತ. ದಡ್ಡ, ನಾನಲ್ಲಿ ಬಾಳೆಹಣ್ಣು ಅಂತ ಹೇಳಿ ನೀ ಚರ್ಮ ಹೇಳ್ತಿದ್ಯಾ, ಇಲ್ಲಿ ಇದು ಚಮ್ಮಾರ ಮನೆ ಕಣೋ, ಚರ್ಮ ತುಂಡು ಎಲ್ಲ ಕಡೆ ಬಿದ್ದಿರುತ್ತೆ, ತಿನ್ನೋಕ್ಕಾಗತ್ತ? ಅದು ಸಾಮಾನ್ಯ ಜ್ಞಾನ ಅಲ್ವಾ? ಚಾಪೆ ಪಕ್ಕದಲ್ಲಿ ಬಿದ್ದದ್ದೆಲ್ಲ ತಿನ್ನಿಸಿದ್ದಾರೆ ಅಂತ ಅನ್ಕೋಬೇಡ. ಕಥೆ ಅತಿಶಯೋಕ್ತಿ ಅನಿಸಬಹುದು ಸ್ವಾಮಿ, ಆದ್ರೆ ಬಹುಜನರಿಗೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿರೋದಿಲ್ಲ. ಅದು ಅನುಭವದಿಂದ ಬರುವಂತದ್ದು, ಡಿಗ್ರಿಯಿಂದ ಬರುವಂತದ್ದಲ್ಲ. ಅನುಭವಜನ್ಯವಾದಂತಹ ಸಾಮಾನ್ಯ ಜ್ಞಾನ ಜೀವನದ ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕಾಪಾಡುತ್ತೆ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿ ಕರೆಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್.

0: ಪ್ರಸ್ತುತಿ ಮಂಜುಳಾ ಪುರಾಣಿ.
1: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
3: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
3: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೃಂದಗಾನದಲ್ಲಿ ಮೋಹನದಾಸರ ಕೃತಿ.

ಇದುವರೆಗೂ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ದಿವಾಕರ್ ಡೋಂಗ್ರಿ ಅವರಿಂದ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಚಿಂತನ ದಿವಾಕರ ಡೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ, ಬಿಸಿಲು, ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳಪಥವನ್ನು ಕ್ರಮಿಸೋಣ.
0: ಇದುವರೆಗೆ ದಿವಾಕರ ಡೊಂಗ್ರೆಯವರಿಂದ

0: ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ರೈತರಿಗೆ ಸಲಹೆ.
3: ಬೆಳೆಗಳಿಗೆ ಅವಶ್ಯ ಇರುವಂತಹ ಎಲ್ಲ ಪೋಷಕಾಂಶಗಳನ್ನು ಸರಬರಾಜು ಮಾಡುವಂತಹದ್ದು, ಭೂಮಿಯ ಸತ್ವ ಯಾವ ರೀತಿಯಲ್ಲಿ ಇರುತ್ತದೋ ಅದೇ ಪ್ರಮಾಣದಲ್ಲಿ ಭೂಮಿಯ ಶಕ್ತಿಯನ್ನು ಉಳಿಸಿಕೊಳ್ಳುವಂತಹದ್ದು, ಇದುವೇ ಭೂ ಫಲವತ್ತತೆ ಕಾಪಾಡುವುದು ಅಂತ ಹೇಳಬಹುದು. ಇದರಲ್ಲಿ ಹಸಿರೆಲೆ ಗೊಬ್ಬರದ ಪಾತ್ರವನ್ನು ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹಸಿರೆಲೆ ಗೊಬ್ಬರಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಇವು ಭೂಮಿಗೆ ಸಾವಯವ ಪದಾರ್ಥ ಹಾಗೂ ಸಾರಜನಕವನ್ನು ಒದಗಿಸುವ ಸುಲಭವಾದಂತಹ ಹಾಗೂ ಮಿತವ್ಯಯದ ದಾರಿಯಾಗಿದೆ. ಇವು ಮಣ್ಣಿನ ರಚನೆಯನ್ನು ವೃದ್ಧಿಪಡಿಸುತ್ತವೆ, ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂತಹ ಸಸ್ಯ ಪೋಷಕಾಂಶಗಳನ್ನು ಒದಗಿಸ್ತವೆ, ರಾಸಾಯನಿಕ ಕ್ರಿಯೆಯನ್ನು ಹೆಚ್ಚು ಮಾಡ್ತವೆ, ಕ್ಷಾರೀಯ ಸವಳು ಮಣ್ಣು ಇಂತಹ ದೋಷಗಳನ್ನು ಸರಿಪಡಿಸ್ತವೆ, ಮಣ್ಣಿನಲ್ಲಿರುವಂತಹ ಜೀವಾಣುಗಳ ಬೆಳವಣಿಗೆಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಕಲ್ಪಿಸುತ್ತದೆ. ಇದರಿಂದ ಈ ಜೀವಾಣುಗಳ ಚಟುವಟಿಕೆ ಹೆಚ್ಚಿ ಭೂಮಿ ಹದಗೊಳ್ಳುತ್ತದೆ. ರೈತರು ಬೇರೆ ಬೇರೆ ರೀತಿಯ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡಬಹುದು. ಸೆಣಬು, ಡಯಂಚ, ಸಸ್ಬೇನಿಯಾ, ಹೆಸರು, ಉದ್ದು, ಅಲಸಂಡೆ, ಗ್ಲಿರಿಸೀಡಿಯಾ, ಹೊಂಗೆ, ಉಗಣೆ, ಎಕ್ಕ, ತುಂಬೆ, ಲಂಟನ, ಇವುಗಳನ್ನು ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಅಪ್ಸೆಣಬು ಎನ್ನುವಂತಹದ್ದು ಹಸಿರೆಲೆ ಗೊಬ್ಬರಕ್ಕೆ ಮಾತ್ರವಲ್ಲದೆ ಮೇವು ಹಾಗೂ ನಾರು ತಯಾರಿಸುವುದಕ್ಕೂ ಕೂಡ ಇದನ್ನು ಬಳಸಲಾಗ್ತದೆ. ಇದು ಶೀಘ್ರವಾಗಿ ಬೆಳೆದು 8-10 ವಾರಗಳಲ್ಲಿ ಎಕರೆಗೆ 5-6 ಸಾವಿರ ಕಿಲೋದಷ್ಟು ಅಥವಾ 5-6 ಟನ್ನಷ್ಟು ಹಸಿರೆಲೆ ಸೊಪ್ಪನ್ನು ಕೊಡಬಲ್ಲದು. ಒಂದು ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡುವುದಕ್ಕೆ ಸುಮಾರು 70-80 ಕಿಲೋದಷ್ಟು ಬೀಜ ಬೇಕಾಗ್ತದೆ. ಈ ಬೆಳೆಗಳು ಚೌಳು ಪ್ರದೇಶಗಳಲ್ಲಿ ಚೆನ್ನಾಗಿ ಬರುವುದಿಲ್ಲ. ಈ ಬೆಳೆಯನ್ನು ಬಿತ್ತುವ ಮೊದಲು ಎಕರೆಗೆ 100 ಕಿಲೋ ಸೂಪರ್ ಫಾಸ್ಫೇಟ್ನೊಂದಿಗೆ ಬೆರೆಸಿ ಬೀಜವನ್ನು ಬಿತ್ತಿದಲ್ಲಿ ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ಪಡಿಬಹುದು. ಡಯಂಚ ಎನ್ನುವಂತಹದ್ದು ಕಪ್ಪು ಮತ್ತು ಕ್ಷಾರೀಯ ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಇದು ಬಹಳ ಬೇಗನೆ ಬೆಳೆಯುವುದರಿಂದ ಬಿತ್ತಿದ 2 ತಿಂಗಳ ಒಳಗಡೆ ಭೂಮಿಗೆ ಸೇರಿಸುವಂತಹದ್ದು ಒಳ್ಳೆಯದು. ಇಲ್ಲದೆ ಹೋದಲ್ಲಿ ಕಾಂಡಗಳು ಗಟ್ಟಿಯಾಗಿ ನಾರಿನ ಅಂಶ ಹೆಚ್ಚಾಗ್ತದೆ, ಹೀಗಾಗಿ ಬೇಗನೆ ಕೊಳೆಯುವುದಿಲ್ಲ. 1 ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡುವುದಕ್ಕೆ 8-10 ಕಿಲೋದಷ್ಟು ಬೀಜ ಬೇಕಾಗ್ತದೆ. ಹೀಗೆ ಬೆಳೆದಿರುವಂತಹ ಬೆಳೆಯಿಂದ 3-4 ಎಕರೆಗಳಿಗೆ ಆಗುವಷ್ಟು ಹಸಿರೆಲೆ ಗೊಬ್ಬರವನ್ನು ಪಡೆದುಕೊಳ್ಳಬಹುದು. ಸಸ್ಬೇನಿಯಾ ಅಥವಾ ಅಗಸೆ ಅಗತೆ ಎನ್ನುವಂತಹದ್ದು ಹೊಲ ಮತ್ತು ಗದ್ದೆಗಳ ಬದುಗಳ ಮೇಲೆ ನಾಟಿ ಮಾಡಿ ಬೆಳೆಯುವಂತಹದ್ದು ಸಾಮಾನ್ಯ ಪದ್ಧತಿ. ಆದರೆ ಪೂರ್ಣ ಬೆಳೆಯಾಗಿ ಬೆಳೆದಲ್ಲಿ 4-6 ತಿಂಗಳಲ್ಲಿ ಸುಮಾರು 20 ಟನ್ನಷ್ಟು ಹಸಿರೆಲೆಯನ್ನು ನೀಡುತ್ತದೆ. ಈ ಹಸಿರೆಲೆ ಗೊಬ್ಬರದ ವಿಶೇಷತೆ ಅಂದರೆ ಹೆಚ್ಚು ಚೌಳಾದ ಪ್ರದೇಶದಲ್ಲಿ ಮತ್ತು ನೀರಿನ ಕೊರತೆ ಇರುವಂತಹ ಪರಿಸ್ಥಿತಿಯಲ್ಲಿ ಹೆಚ್ಚು ಹುಲ್ಸಾಗಿ ಬೆಳೆಯಬಲ್ಲದು. ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡ, ಇದು ಬಹಳ ಪ್ರಧಾನವಾದಂತಹ ಗಿಡ ಜಾತಿಯ ಅಥವಾ ಸಣ್ಣ ಮರ ಜಾತಿಯ ಹಸಿರೆಲೆ ಗೊಬ್ಬರ. ಇದು ಬಹು ಶೀಘ್ರವಾಗಿ ಬೆಳೆಯುವ ಒಂದು ಪೊದೆ. ಗ್ಲಿರಿಸಿಡಿಯಾ ಗಿಡಗಳನ್ನು ಬೀಜಗಳಿಂದ, ಸಸ್ಯಗಳಿಂದ ಅಥವಾ ಕಾಂಡದ ತುಂಡುಗಳಿಂದಲೂ ಕೂಡ ಅಭಿವೃದ್ಧಿಪಡಿಸಬಹುದು. ಈ ಸಸ್ಯವು ಬಹು ಶೀಘ್ರವಾಗಿ ಬೆಳೆದು 6 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ವರ್ಷಕ್ಕೆ 2-3 ಬಾರಿ ಹಸಿರು ಪದಾರ್ಥವನ್ನು ನೀಡಬಲ್ಲದು. ಭತ್ತದ ಗದ್ದೆಗಳಿಗೆ ಹಸಿರು ಸೊಪ್ಪನ್ನು ಒದಗಿಸುವಂತಹ ಬೆಳೆಗಳಲ್ಲಿ ಗ್ಲಿರಿಸಿಡಿಯಾ ಸೊಪ್ಪು ಬಹಳ ಉತ್ತಮವಾದಂತಹದ್ದು. ಇದು ಅತಿ ಶೀಘ್ರವಾಗಿ ಕಳಿತು ಗೊಬ್ಬರವಾಗ್ತದೆ. ಹೊಂಗೆ ಬೃಹದಾಕಾರವಾಗಿ ಬೆಳೆಯುವಂತಹ ಮತ್ತು ಉತ್ತಮ ಹಸಿರು ಪದಾರ್ಥವನ್ನು ಕೊಡುವಂತಹ ಮರ. ಸಾಧಾರಣವಾಗಿ ಸಸ್ಯನ ನೆಟ್ಟ 5-6 ವರ್ಷಗಳ ನಂತರ ಪ್ರತಿ ಮರದಿಂದ ಸುಮಾರು 2,000 ಕಿಲೋದಷ್ಟು ಅಥವಾ 2 ಟನ್ನಷ್ಟು ಹಸಿರೆಲೆಯನ್ನು ಪಡೆಯಬಹುದು. ಅಲ್ಲದೆ ಹೊಂಗೆ ಬೀಜದಿಂದ ಎಣ್ಣೆಯನ್ನು ತೆಗೆಯಬಹುದು. ಹಿಂಡಿಯು ಕೂಡ ಒಳ್ಳೆಯ ಸಾವಯವ ಗೊಬ್ಬರವಾಗಿದೆ. ಈ ಮರಗಳನ್ನು ರೈತರು ಬಂಜರು ಭೂಮಿಯಲ್ಲಿ ಜಮೀನು ಹಾಗೂ ಹಳ್ಳದ ಪಕ್ಕದಲ್ಲಿ ಬೆಳೆದು ಬೆಳೆಸಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುದೆ.
4: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
4: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20

0: ಸಾವಿರದಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
0: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಪುರಂದರದಾಸರ ಕೃತಿ. ಕಸ್ತೂರಿ ಶಂಕರ್ ಅವರು ಗೀತೆಯನ್ನು ಹಾಡಿದ್ದಾರೆ.

0: ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
0: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
0: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
3: ಮೈಸೂರು ನಾಗಮಣಿ ಶ್ರೀನಾಥ್ ಅವರು ಹಾಡಿದ ಪುರಂದರದಾಸರ ಕೃತಿ.

ಗಾನಸುದಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: इति वार्ताः।
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249

0: ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ.
1: ಸಮಯ 7:02. ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ. 7:05. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಪ್ರಾಯೋಜಿತ ಕಾರ್ಯಕ್ರಮ 7:15.

0: ಆಕಾಶವಾಣಿ ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
7: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ ಅರ್ಧ ಅಮೌಂಟ್ ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ

0: ಕಾರ್ಯಕ್ರಮ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
3: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
2: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಗಿಕ

0: ಉಚಿತ ಸಂದರ್ಶನ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
4: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ.
4: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಕ್ಕೆ, ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
5: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
4: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ. ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
5: ಹೌದು, ಮೊದಲಿಗೆ ಕೇವಲ 14 ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14-18 ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದು.
4: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು, ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
5: ಖಂಡಿತ. 14 ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14-18 ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು. ಮತ್ತೆ 3 ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು. ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಳ

0: ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು.
1: ತಿಂಗಳಲ್ಲ,
0: ನಿರಂತರವಾಗಿ
1: ನಿರಂತರವಾಗಿ
0: 27 ದಿನ ಕೆಲಸ ಮಾಡೋದಕ್ಕೆ ಮಗುವನ್ನ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
1: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
0: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನ ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ಅಲ್ಲಿ ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
1: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
0: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದ್ರೂ ಆ ಶಿಕ್ಷಣವನ್ನ ಆ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ ಕ್ರಮಗಳಾಗ್ತದೆ.
1: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?

0: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು, ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದರೆ ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸ್ಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನ ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14 ರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
6: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
6: 14 ರಿಂದ 18

0: ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.

ಕೇಳುಗರೆ, ಈ ಸಂಜೆ 6:50ಕ್ಕೆ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರ ಆನ್ಕೋಡಿನ ಗಣಪತಿ ಭಟ್ ಅವರೊಂದಿಗೆ ಸಮಗ್ರ ಕೃಷಿಯ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ.

ಈ ರಾತ್ರಿ 7:45 ಯಲ್ಲಾಪುರ ತಾಲೂಕು ಮಲವಳ್ಳಿಯ ಬಾರಿಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ, ಸಮಯ 7:34. ವಾಣಿಜ್ಯ ಪ್ರಕಟಣೆಯ ನಂತರ ಕನ್ನಡದಲ್ಲಿ ವಾರ್ತೆ 7:35.

0: ಆಕಾಶವಾಣಿ ಈಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ ಎರಡು ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಕ್ಕೆ ಇಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ.

0: ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ದಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ದ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ

0: ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂಥ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ದ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್ ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ದತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. ಕೋವಿಡ್-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025ರಲ್ಲಿ ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ವ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:45:22. ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.1

0: ಎಂಟು ಮೆಕಾರ್ಡ್ಸ್ಗಳು ಕನ್ನಡ ಚಿತ್ರಗೀತೆಗಳು.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ವೆಂಕಟ ಇನ್ ಸಂಕಟ ಚಿತ್ರದ ಗೀತೆ ಹಾಡಿದವರು ನರೇಶ್ ಅಯ್ಯರ್ ಹಾಗೂ ಚಿತ್ರ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ರಿಕ್ಕಿ ಕೇಸ್.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸಾಗರ ಚಿತ್ರದ ಗೀತೆ ಹಾಡಿದವರು ಸೋನು ನಿಗಮ್. ಕವಿರಾಜ್ ಅವರ ಸಾಹಿತ್ಯ ಸಂಗೀತ ಗುರುಕಿರಣ್ ಅವರದು.

ಕನ್ನಡ ಚಿತ್ರಗೀತೆಗಳೂ ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:00 ದೆಹಲಿ ಕೇಂದ್ರದ ಸಪ್ರಸಾರದಲ್ಲಿ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತೆ, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಯಲ್ಲೋ.

0: ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ ಒ.
1: ಆಕಾಶವಾಣಿಯಲ್ಲಿ ಸಂಗೀತಕ್ಕೆ ಇದ್ದ ಪ್ರಾಮುಖ್ಯತೆಯನ್ನು ಗುರುತಿಸಿ ಅದಕ್ಕಾಗಿ ಒಂದು ವಿಶೇಷ ವಾಹಿನಿ ಬೇಕು ಎಂಬ ಅಗತ್ಯವನ್ನು ಮಂತ್ರಾಲಯ ಕಂಡುಕೊಂಡಿತು. 2004 ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ದೇಶದ ಮೊಟ್ಟಮೊದಲ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿಯನ್ನು ಪ್ರಾರಂಭಿಸಿದ್ದು ಸಂಗೀತಕ್ಕೆ ದಕ್ಷಿಣ ಭಾಗದಲ್ಲಿ ಸಿಗುತ್ತಿರುವ ಮನ್ನಣೆಗೆ ಒಂದು ನಿದರ್ಶನ. ಇದನ್ನು 2004 ಜನವರಿ 26 ಕರ್ನಾಟಕದ ಅಂದಿನ ರಾಜ್ಯಪಾಲರಾದ ಶ್ರೀ ಟಿಎನ್ ಚತುರ್ವೇದಿ ಅವರು ಉದ್ಘಾಟಿಸಿದರು. ಈ ವಾಹಿನಿ ಬಹುತೇಕವಾಗಿ ಕರ್ನಾಟಕ ಸಂಗೀತಕ್ಕೆ ಆದ್ಯತೆ ನೀಡಿದರೆ ಇನ್ನೊಂದು ಶಾಸ್ತ್ರೀಯ ಸಂಗೀತ ವಾಹಿನಿ ಲಖನೌದಲ್ಲಿ ಆರಂಭವಾಗಿದ್ದು ಅದು ಹಿಂದೂಸ್ತಾನಿ ಸಂಗೀತಕ್ಕೆ ಆದ್ಯತೆಯನ್ನು ನೀಡುತ್ತಿತ್ತು. ಹೀಗೆ ಸಂಗೀತ ವಿಭಾಗ ಆಕಾಶವಾಣಿಯ ಬೆನ್ನೆಲುಬು ಎಂದರೆ ಅತಿಶಯೋಕ್ತಿಯಾಗಲಾರದು. ಯುವಜನರಲ್ಲಿ ಸಂಗೀತದ ಒಲವನ್ನು ಬೆಳೆಸಲು ಹಾಗೂ ಆ ಒಲವಿರುವವರಲ್ಲಿ ಅದನ್ನು ಪೋಷಿಸಲು ಅಖಿಲ ಭಾರತೀಯ ಆಕಾಶವಾಣಿ ವಾರ್ಷಿಕ ಸಂಗೀತ ಸ್ಪರ್ಧೆಯನ್ನು ನಡೆಸುತ್ತದೆ. ಇದರಲ್ಲಿ ಪ್ರತಿ ಕೇಂದ್ರ ಮಟ್ಟದಲ್ಲಿ ವಿಜೇತರನ್ನು ಆರಿಸಿ ಅವರ ಧ್ವನಿಮುದ್ರಿಕೆಗಳನ್ನು ದೆಹಲಿಗೆ ಕಳಿಸಲಾಗುವುದು. ಅಲ್ಲಿ ನಡೆಯುವ ಅಂತಿಮ ಸುತ್ತಿನ ಸ್ಪರ್ಧೆಯ ವಿಜೇತರು ಆಕಾಶವಾಣಿಯ ಆಯಾ ನಿಲಯಗಳ ಬಿ ಶ್ರೇಣಿಯ ಕಲಾವಿದರ ಅಭಿದಾನಕ್ಕೆ ಪಾತ್ರರಾಗುತ್ತಾರೆ. ಪ್ರತಿ ವರ್ಷ ನಡೆಯುತ್ತಿದ್ದ ಈ ಸ್ಪರ್ಧೆ ಯುವ ಸಂಗೀತಗಾರರಿಗೆ ಹಾಗೂ ಅವರ ಗುರುಗಳಾದ ಹಿರಿಯ ಸಂಗೀತಗಾರರ ಸಾಧನೆಯನ್ನು ವರೆಗಲ್ಲಿಗೆ ಹಚ್ಚುವಂತೆ ಇರುತ್ತಿತ್ತು. ಆಕಾಶವಾಣಿಯ ಸಂಗೀತ ಸಮ್ಮೇಳನಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಲೇಬೇಕು. 1954 ಅಕ್ಟೋಬರ್ 23 ಆಕಾಶವಾಣಿಯ ಮೊದಲ ಸಂಗೀತ ಸಮ್ಮೇಳನ ನಡೆಯಿತು. ಆಗ ಅದನ್ನು ರೇಡಿಯೋ ಸಂಗೀತ ಸಮ್ಮೇಳನಗಳೆಂದು ಕರೆಯಲಾಗುತ್ತಿತ್ತು. ಏಕಕಾಲಕ್ಕೆ ದೆಹಲಿ ಹಾಗೂ ಮದ್ರಾಸಿನಲ್ಲಿ ಅಂದಿನ ಹೆಸರಾಂತ ಸಂಗೀತಗಾರರ ಕಚೇರಿಗಳನ್ನು 23-27 ಆಯೋಜಿಸಲಾಗಿತ್ತು. ದೆಹಲಿಯ ಸಮ್ಮೇಳನವನ್ನು ಅಂದಿನ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು. ಮದ್ರಾಸಿನ ಸಮ್ಮೇಳನವನ್ನು ಅಲ್ಲಿನ ರಾಜ್ಯಪಾಲರಾದ ಶ್ರೀ ಪ್ರಕಾಶ್ ಅವರು ಉದ್ಘಾಟಿಸಿದರು. ದೆಹಲಿಯ ಸಪ್ನಾ ಹೌಸ್ನಲ್ಲಿ ಆಯೋಜಿಸಲ್ಪಟ್ಟ ಸಮ್ಮೇಳನದಲ್ಲಿ ಹಿಂದೂಸ್ತಾನಿ ಸಂಗೀತದ ದಿಗ್ಗಜರಾದ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಡಾಗರ್ ಸಹೋದರರು ಗಂಗೂಬಾಯಿ ಹಾನ್ಗಲ್, ಪನ್ನಾಲಾಲ್ ಘೋಷ್, ಡಿವಿ ಪಲುಸ್ಕರ್, ಹೀರಾಬಾಯಿ ಬಡೋದೇಕರ್, ವಿಜಿ ಜೋಗ್, ಮುಷ್ಟಾಕ್ ಹುಸೇನ್ ಖಾನ್, ಅಲಿ ಅಕ್ಬರ್ ಖಾನ್, ವಿಲಾಯತ್ ಹುಸೇನ್ ಖಾನ್, ಗಜಾನನ್ ರಾವ್ ಜೋಶಿಯವರು ಭಾಗವಹಿಸಿ ತಮ್ಮ ಕಲಾವಂತಿಕೆಯನ್ನು ಮೆರೆದರೆ, ಮದ್ರಾಸಿನಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ, ಕಾರೈಕುಡಿ ಸಾಂಬಶಿವ ಅಯ್ಯರ್, ಕುಂಭಕೋಣಂ ರಾಜಮಾಣಿಕಂ ಪಿಳ್ಳೆ, ಕೆಎಸ್ ನಾರಾಯಣಸ್ವಾಮಿ, ಅರಿಯಕುಡಿ ರಾಮಾನುಜ ಅಯ್ಯಂಗಾರ್, ತಿರುವೆಂಗಡ ಸುಬ್ರಹ್ಮಣಿ ಪಿಳ್ಳೈ ಮುಂತಾದ ಕರ್ನಾಟಕ ಸಂಗೀತದ ಮೇರು ಸದೃಶರು ಕಲಾ ಪ್ರದರ್ಶನವನ್ನು ಮಾಡಿದರು. ಅಂದು ಪ್ರಾರಂಭವಾದ ಸಂಗೀತ ಸಮ್ಮೇಳನಗಳು ಇಂದಿಗೂ ಪ್ರಸಾರವಾಗುತ್ತಿವೆ. ವರ್ಷದಿಂದ ವರ್ಷಕ್ಕೆ ಅವುಗಳ ಕೀರ್ತಿ ಹೆಚ್ಚುತ್ತಲೇ ಇದೆ. ಆಕಾಶವಾಣಿ ದೇಶದ ಆಯ್ದ ಪ್ರಮುಖ ಪ್ರದೇಶಗಳಲ್ಲಿ ಆಮಂತ್ರಿತ ಶ್ರೋತೃಗಳ ಸಮ್ಮುಖದಲ್ಲಿ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಕಚೇರಿಗಳನ್ನು ಆಯೋಜಿಸುತ್ತದೆ. ಇದು ಸಂಗೀತ ರಸಿಕರಿಗೆ ರಸದೌತಣ ನೀಡುವ ಸಂಗೀತದ ಹಬ್ಬ. ಇವುಗಳನ್ನು ಧ್ವನಿಮುದ್ರಿಸಿಕೊಂಡು ನಂತರ ದೆಹಲಿ ಕೇಂದ್ರದಿಂದ ಪ್ರಸಾರಿಸಲ್ಪಡುವ ಈ ಸಂಗೀತ ಸಮ್ಮೇಳನಗಳನ್ನು ದೇಶದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ 1 ತಿಂಗಳ ಪ್ರಸಾರ ಮಾಡಲಾಗುವುದು. ಈ ಎಲ್ಲ ಧ್ವನಿಮುದ್ರಿಕೆಗಳು ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ರಕ್ಷಿಸಲ್ಪಡುವವು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

0: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.
1: ಹೇಸಿಯ ಚಿತ್ರದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೇಸಿಯ ಚಿತ್ರದ ಗೀತೆ ಹಾಡಿದವರು ಕೆಜೆ ಯೇಸುದಾಸ್.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು ಅವರು ಹಾಡಿದ ಬರ್ಸಾತ್ ಚಿತ್ರದ ಗೀತೆ.

ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾತರ್ ನಿರ್ಮಾಣ ಎಂ ಶಿವರಾಮ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ.

ಈ ಪದ್ಯದಲ್ಲಿ ಪ್ರಪಂಚದ ಕೆಲವು ಗುಣಗಳನ್ನ ಕವಿ ವಿವರಿಸ್ತಾ ಇದ್ದಾರೆ. ಮನುಷ್ಯ ಪ್ರಪಂಚದ ಇಂತಹ ಗುಣಗಳನ್ನ ಎದುರಿಸೋದು ಹೇಗೆ ಅನ್ನೋ ವಿಚಾರವನ್ನು ಕೂಡ ಈ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸ್ತಾರದನ್ನ ಗುರುತಿಸಬಹುದು. ಈ ಪ್ರಪಂಚ ಕೆಟ್ಟದ್ದು, ಸುಟ್ಟ ಕರಿ ನರಮನಸ್ಸು. ಕರಿ ಅಂದ್ರೆ ಇದ್ದಲು ಅಂತ. ನರಮನಸ್ಸು ಹೆಂಗಿರ್ತದೆ ಅಂತಂದ್ರೆ ಅದು ಸುಟ್ಟ ಇದ್ದಲಿನಾಗಿರ್ತದೆ. ಅನೇಕ ಬಾರಿ ಪ್ರಪಂಚ ಆ ಕಾರಣಕ್ಕಾಗಿ ಕೆಟ್ಟದಾಗಿರ್ತದೆ, ಆದರೆ ಅದನ್ನ ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಅನೇಕ ವೇಳೆ ಹೆಂಗಪ್ಪ ಬಿಡೋದು ಅಂತ ದೊಡ್ಡ ಗೊಂದಲ ಇರ್ತದೆ. ಇಂಥ ಗೊಂದಲವನ್ನ ಹೇಗೆ ಕಳೆಯೋದು ಅನ್ನೋದ್ರ ಬಗ್ಗೆ ಈ ಪದ್ಯ ಕೊಂಚ ವಿಚಾರ ಮಾಡ್ತದೆ. ಅದನ್ನು ಹೆಚ್ಚೆಚ್ಚು ಕಟ್ಕೊಂಡ್ರೆ ಬಗ್ಗಡದ ಕೊಳೆ, ಮಷ್ಟು ಅಂತಂದ್ರೆ ಇಲ್ಲಿ ಬಗ್ಗಡದ ಕೊಳೆ ಅಂತ ಅರ್ಥ. ಅದನ್ನು ಹೆಚ್ಚು ಕಟ್ಕೊಳ್ತಾ ಹೋದ್ರೆ ಬಗ್ಗಡದ ಕೊಳೆ ಇನ್ನೂ ಹೆಚ್ಚು ಜಾಸ್ತಿ ಆಗ್ತದೆ ಹೊರತಾಗಿ ಅದು ಏನು ತೊಳೆದು ಹೋಗೋದಿಲ್ಲ. ಅದರಿಂದ ಇಂಥ ಕೆಟ್ಟ ಪ್ರಪಂಚವನ್ನ, ಕೆಟ್ಟ ಇದ್ದಲಿನಂತಿರುವಂತಹ ನರ ಮನಸ್ಸನ್ನ ಹೇಗೆ ಅದನ್ನ ದಾಟುವುದು ಅನ್ನೋದು ಈ ಪದ್ಯದಲ್ಲಿ ಕವಿ ಹೇಳ್ತಾ ಇರುವಂತಹ ಒಂದು ಮಾತು. ಹೇಗೆ ಅಂತಂದ್ರೆ ಮುಟ್ಟಿಯೂ ಮುಟ್ಟದ ಹಾಗೆ ಉಪಾಯದಿಂದ ನೋಡಬೇಕು ಅದನ್ನ. ಅಂದ್ರೆ ಅದನ್ನು ಮುಟ್ಟದಂತೆ ಇರಬೇಕು, ಆದರೆ ಮುಟ್ಟಿದ ಹಾಗೆ ಕಾಣಬೇಕು, ಆದರೆ ಮುಟ್ಟದಂತೆ ಇರಬೇಕು. ಈ ರೀತಿಯಲ್ಲಿ ಈ ಬದುಕನ್ನ, ಯಾವುದು ಕೆಟ್ಟ ಪ್ರಪಂಚ ಅಂತ ಕರೀತಾರೆ, ಕೆಟ್ಟ ಮನುಷ್ಯ ಅಂತ ಕರೀತಾರೆ, ಅಂತಹ ಒಂದು ವಾತಾವರಣವನ್ನ ಹೇಗೆ ಅದನ್ನ ನಿಭಾಯಿಸಬೇಕು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ ಕವಿ. ಅದರ ಜೊತೆಗೆ ಹಾಗೆ ನಿಭಾಯಿಸಿದಾಗ ನಿಮಗೆ ಅಂಥದೊಂದು ಬದುಕು, ಅದು ಗಟ್ಟಿ ಪುರುಳೇನಲ್ಲ ಅನ್ನೋದು ಗೊತ್ತಾಗ್ತದೆ. ಹುರುಳೇನು ಇಲ್ಲ ಅದರಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂತ ಭಾವ.

ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು ಹಿಸುಕೆ ಕಟು ಕಂಪುನರ ಲೋಕವದರವೋಲೆ. ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು ಹಿಸುಕೆ ಕಟು ಕಂಪುನರ ಲೋಕವದರವೋಲೆ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ ಹಸನು.

0: ಹಿಂದಿನ ಪದ್ಯದ ಭಾವವನ್ನೇ ಇನ್ನೊಂದು ಉಪಮೆಯ ಮೂಲಕ ಡಿ ವಿ ಜಿ ಅವರು ಇಲ್ಲಿ ವಿಸ್ತರಿಸ್ತಾ ಇದ್ದಾರೆ. ಕುಸುಮ ಸಖನೇಮ್ ನೀನು ಅಂತ ಹೇಳೋ ಭಾವದಲ್ಲಿ ಕುಸುಮನ ಮಿತ್ರ ಅಂದರೆ ಹೂವುಗಳ ಮಿತ್ರ ನೀನ ಅಂತ ಕೇಳ್ತಾ ಇದ್ದಾರೆ. ಹೂವುಗಳ ಗೆಳೆಯ ನೀನಾದರೆ ನೀನೇನು ಮಾಡಬೇಕು ಅಂತಂದರೆ ಅದನ್ನು ಹಿಸುಕದೆಯೇ ಮೂಸು, ಅದಕ್ಕೆ ನೋವನ್ನು ಉಂಟು ಮಾಡದೇನೆ ನೀನು ಅದನ್ನು ವಾಸನೆಯನ್ನು ನೋಡಬೇಕು ಅಂತ. ಹಿಸುಕಿದ್ರೆ ಏನಾಗುತ್ತೆ ಅಂತಂದರೆ ಅದರ ಕಂಪು ಕಟುಕಂಪಾಗುತ್ತೆ. ಕಡುಗಂಪು ನಿಮಗೆ ಅನೇಕ ಬಾರಿ ತಲೆನೋವು ತಂದುಕೊಡುತ್ತೆ ವಾಸ್ತವವಾಗಿ. ಅಂತಹ ಕಡುಗಂಪಿನ ಒಂದು ಸಂಬಂಧವನ್ನು ನೀನು ಮಾಡಬೇಡ ಅನ್ನೋದು ಇಲ್ಲಿ ಉಪಮೆಯ ಮೂಲಕ ಹೇಳೋ ಮಾತು. ಏನು ಹೇಳ್ತಿದ್ದಾರೆ ಡಿ ವಿ ಜಿ ಅವರಲ್ಲಿ ಅಂತಂದರೆ, ಒಂದು ಬಗ್ಗಡದ ಕೊಳದಲ್ಲಿ, ಬಗ್ಗಡ ಇರುವಂತಹ ಕೊಳ ಏನಾಗಿರುತ್ತೆ ಅಂತಂದರೆ ಅದು ಚಲನೆ ಇಲ್ಲದೇ ಇದ್ದಾಗ ಮೇಲ್ಗಡೆಗೆ ತಿಳಿ ಇರ್ತದೆ, ತೆಳಗಡೆಗೆ ಬಗ್ಗಡ ನಿಂತಿರ್ತದೆ. ಮನುಷ್ಯ ಹೆಂಗೆ ಬದುಕಬೇಕು ಅಂತಂದರೆ ಸುವಾಸನೆಯನ್ನು ನೀನು ಹಿಚ್ಚಿಕ್ಬಿಟ್ಟು ಸುವಾಸನೆ ನೋಡಿದ್ರೆ ಕಡುಗಂಪು ವ್ಯಕ್ತವಾಗ್ತದೆ. ಆದ್ದರಿಂದ ನಿಧಾನಕ್ಕೆ ಮೂಸು ನೋಡಿದ್ರೆ ತಿಳಿಯಾಗಿರುವಂಥ ಸೂಕ್ಷ್ಮವಾಗಿರುವಂಥ ವಾಸನೆ ಹೇಗೆ ನಿನ್ನ ಮೂಗಿಗೆ ದಕ್ತದೆಯೋ ಅದೇ ರೀತಿಯಲ್ಲಿ ಅನುಭವವನ್ನು ಹೇಗೆ ಅದನ್ನು ದಕ್ಕಿಸ್ಕೋಬೇಕು ಅಂತ ಹೇಳುವ ಮಾತಿನಲ್ಲಿ ಇಲ್ಲಿ ಕವಿ ಹಿಂದಿನ ಪದ್ಯದ ವಿಸ್ತರಣೆಯಾಗಿ ಒಂದು ಭಾವವನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ನೀರನ್ನು ಮೇಲ್ಗಡೆ ಅದರ ತಿಳಿಯನ್ನು ಕೊಂಚವೂ ತಿಳಿ ಮುಕ್ಕಾಗದ ಹಾಗೆ ಹೇಗೆ ನಾವು ಭಾವಿಸ್ತೇವೋ ಅದೇ ರೀತಿಯಲ್ಲಿ ಲೋಕವನ್ನು ಕೂಡ, ಕೆಟ್ಟ ಲೋಕವನ್ನು ಕೂಡ ಇದೇ ರೀತಿಯಲ್ಲಿ ಭಾವಿಸಬೇಕು ಅನ್ನೋದು ಈ ಕವಿಯ ಮಾತಿಲ್ಲಿ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟ

0: ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2219902, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ರಚನೆ ಕುವೆಂಪು ಅವರದು ಹಾಡಿದವರು ನರಸಿಂಹ ನಾಯಕ್.

ಕುವೆಂಪು ಅವರು ರಚಿಸಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಾವಗೀತೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ನರಸಿಂಹ ನಾಯಕ್ ಅವರು ಹಾಡಿದ, ಕುವೆಂಪು ಅವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೇವಫಾ ಸನಮ್ ಚಿತ್ರದ ಗೀತೆ ಹಾಡಿದವರು ಉದಿತ್ ನಾರಾಯಣ್.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಡಸ್ ಚಿತ್ರದ ಗೀತೆ ಹಾಡಿದವರು ಕೆಕೆ ಹಾಗೂ ಶಾನ್.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಂಜುಳಗಾನ.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆ, ಹಾಡಿದವರು ಎಸ್ ಜಾನಕಿ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಸಾಹಿತ್ಯ ಚಿ ಉದಯಶಂಕರ್.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಹೆಂಡತಿ ಬೇಕು ಹೆಂಡತಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಕೆ ಜಿ ಯೇಸುದಾಸ್ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಶ್ರೇಯಾ ಘೋಷಾಲ್ ಅವರು ಹಾಡಿದ ಗಲಾಟೆ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ.

ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಶ್ರೀ ಉದಯ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

ನಂಜುಂಡ ನಕ್ಕಾಗ ಚಿತ್ರದ ಗೀತೆ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ, ಎಂ ವಿ ವರದರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಎಸ್ ಜಾನಕಿ ಅವರು ಹಾಡಿದ ನಮ್ಮ ಮಕ್ಕಳು ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಮಂಜುಳಗಾನದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 10:02 ಬೆಂಗಳೂರು. ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ. ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ. ವನಿತಾ ವಿಹಾರ 12:05, 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 10:03. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅನ್ನದ ಅರಮನೆ ಚಿತ್ರದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಗೊತ್ತು. ನಿನ್ ನೋಡಿ ಏನೇನೋ ಆಸೆ ನಂಗಾಯ್ತು. ಹಗಲೆಲ್ಲ ಈರುಳೆಲ್ಲ ನಿಂದೇ ಕನಸಾಯ್ತು. ನೀನಿಲ್ದೆ ಬದುಕಲಾರಿ ಅಂತ ಮನಸ್ಸು ಹೇಳ್ತು. ಅದಕ್ಕೆ ಅದಕ್ಕೆ ಅದಕ್ಕೆ

ವಯಸ್ಸು ಏನೇನೋ ನನಗೆ ಹೇಳುತ್ತೆ, ಈ ಮನಸ್ಸು ದಿನವೆಲ್ಲ ನನ್ನ ಕಾಡತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡು ಮತ್ತೆ ನನ್ನ ಆಸೆ ಏನು ಅಂತ ನಿಂಗೆ ಗೊತ್ತಾಗತ್ತೆ. ನೋಡು ನೋಡು ನೋಡು.

ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಬರೆದವರು ಚಿ ಉದಯಶಂಕರ್. ಗೀತೆಯನ್ನು ಮಂಜಿನ ತೆರೆ ಚಿತ್ರದಿಂದ ಆರಿಸಲಾಗಿತ್ತು.

ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ ಕೇಳಿದಿರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಮಹಾಪ್ರಚಂಡರು ಚಿತ್ರಕ್ಕೆಂದು ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಟಿಜಿಲಿಂಗ ಪಾವರ ಸಂಗೀತ ನಿರ್ದೇಶನದಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನು ಹಾಡಿದವರು ವಾಣಿ ಜಯರಾಮ್. ಈ ಗೀತೆಯನ್ನು ವೀರ ಸಿಂಧೂರ ಲಕ್ಷ್ಮಣ ಚಿತ್ರದಿಂದ ಆರಿಸಲಾಗಿತ್ತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:18. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ನಾಗಪೂಜಾ ಚಿತ್ರಕ್ಕೆಂದು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ರಾಗ ಸಂಯೋಜನೆ ಟಿಜಿಲಿಂಗಪ್ಪ.

ಮಗ ಮೊಮ್ಮಗ ಚಿತ್ರದ ಗೀತೆ ಕೇಳಿದಿರಿ. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂ ರಂಗರಾವ್.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಬೆಳ್ಳಿಮೋಡ ಚಿತ್ರದ್ದು ಈ ಗೀತೆ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಯಾವ ಹೂವು ಯಾರ ಮುಡಿಗೂ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ದೀಪ ಚಿತ್ರದ ಗೀತೆ ಕೇಳಿದಿರಿ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿತ್ತು. ಬೇಲೂರ ಶಿಲೆಯ ಈ ಗೀತೆಯನ್ನು ಹೆಂಡತಿ ಬೇಕು ಹೆಂಡತಿ ಚಿತ್ರದಿಂದ ಆರಿಸಲಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ. ಸಮಯ ಒಲಿದು ಬಿಟ್ಟರೆ ಸಾವಿರ ಸಾವಿರ ಗೀತೆಗಳನ್ನು ಕೇಳ್ತಾ ಹೋಗಬಹುದು, ಆದರೆ ಈಗ ಸಮಯ ಆಗಿದೆ 10:51. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಅಶ್ವಥ್ ವೈದ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡರಂಗೇಗೌಡ ಅವರ ರಚನೆ ಕೇಳಿದಿರಿ. ಆಲೆಮನೆ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಸುಪ್ರಭಾತ ಚಿತ್ರದ ಗೀತೆ ಕೇಳಿದಿರಿ. ಚಿತ್ರ ಅವರ ಧ್ವನಿಯಲ್ಲಿ ಹೃದಯದ ಹಾಡಿಗೆ ಕತ್ತರಿ ಹಾಕಲೇಬೇಕಿದೆ. ಯಾಕೆ ಅಂದರೆ ಸಮಯ ನಮಗೆ ಒಲಿಯದು. ಆತ್ಮೀರೆ, ಸಮಯ ಆಗಿದೆ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೆ ಸಾಗೋಣ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಚಿಲ್ಲರೆ ಇಂಧನ ಮಳಿಗೆಗಳಲ್ಲಿ ಮೋಟಾರ್ ಸ್ಪಿರಿಟ್, ಪೆಟ್ರೋಲ್ ಮತ್ತು ಹೈಸ್ಪೀಡ್ ಡೀಸೆಲ್ ಮಾರಾಟದ ಮೇಲೆ ಭಾರತ ನಿರ್ಬಂಧಗಳನ್ನು ವಿಧಿಸಿದ್ದು ಬೃಹತ್ ಖರೀದಿಗಳನ್ನು ಸೀಮಿತಗೊಳಿಸಿದೆ. ಸಬ್ಸಿಡಿ ಅಥವಾ ಚಿಲ್ಲರೆ ಬೆಲೆಯ ಇಂಧನದ ಪರ್ಯಾಯವನ್ನು ತಡೆಯುವ ಗುರಿಯನ್ನು ಹೊಂದಿರುವಂತಹ ಈ ನಿರ್ದೇಶನ ಪ್ರತ್ಯೇಕ ಆದೇಶದ ಮೂಲಕ ಹಿಂತೆಗೆದುಕೊಳ್ಳುವ ಹೊರತು ಅಥವಾ ಮಾರ್ಪಡಿಸದ ಹೊರತು 90 ದಿನಗಳವರೆಗೆ ಆರಂಭಿಕ ಅವಧಿಗೆ ಜಾರಿಯಲ್ಲಿರಲಿದೆ. ಇರಾನ್ ಜೊತೆಗಿನ ಪ್ರಸ್ತಾವಿತ ಒಪ್ಪಂದ ಅಂತಿಮಗೊಂಡರೆ ಜಾಗತಿಕ ತೈಲ ಬೆಲೆಗಳು

ಸಂದರ್ಭದಲ್ಲಿ ತೀವ್ರ ಕುಸಿತ ಉಂಟಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿನ ಸ್ಥಿರತೆ ಮತ್ತು ಪ್ರಮುಖ ಹಡಗು ಮಾರ್ಗಗಳನ್ನು ಪುನಃ ತೆರೆಯುವುದರಿಂದ ಇಂಧನ ಮಾರುಕಟ್ಟೆಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದ ಆರ್ಜಿ ವೆಂಕಟಾಚಲಯ್ಯ ಅವರು ದೊಡ್ಡಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದರು ಎಂದು ಅವರನ್ನು ಸ್ಮರಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು

ಗುರುತಿಸಿಕೊಂಡಿದ್ದ ಆರ್ಜಿ ವೆಂಕಟಾಚಲಯ್ಯ ಅವರು ದೊಡ್ಡಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದರು ಎಂದು ಅವರನ್ನು ಸ್ಮರಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಯುಜಿಸಿಇಟಿ ಮತ್ತು ಕಾಮೆಡ್ಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ ಮತ್ತು ಸೀಟ್ ಆಯ್ಕೆ ಪ್ರಕ್ರಿಯೆ ಕುರಿತು ತಜ್ಞರಿಂದ ಉಚಿತ ಮಾರ್ಗದರ್ಶನ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 1,000 ಅಂಕಗಳ ಏರಿಕೆಯನ್ನು ಕಂಡು 74,834 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ ಸುಮಾರು 300 ಅಂಕಗಳಷ್ಟು ಏರಿಕೆಯನ್ನು ಕಂಡು 23,455 ವಹಿವಾಟು ನಡೆಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಅಂಸಕರಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಕಣಕ್ಕೆ ಇಳಿಯುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯವಾಗಿದೆ 11:04:50. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳಿ ಚಂದದ ಸೂಪರ್ ಹಿಟ್ ಹಾಡುಗಳು.

ನಾಲ್ಕು ಹಾಡುಗಳನ್ನ ನೀವು ಕೇಳ್ಕೊಂಡು ಬಂದ್ರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೀವು ಕೇಳಿದ್ರಿ ಟಾಮ್ ಅಂಡ್ ಜೆರ್ರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿತ್ತು, ಸಾಹಿತ್ಯ ಮತ್ತು ಸಂಗೀತ ಮ್ಯಾಥ್ಯೂ ಮಾನು ಅವರದ್ದು. ಅದಕ್ಕಿಂತ ಮೊದಲು ಕೇಳಿದ್ದು ಯುವರತ್ನ. ಈಗಾಗಲೇ ಒಬ್ಬರು ಮೆಸೇಜ್ ಹಾಕಿದರೆ, ನಮ್ಮ ಅಪ್ಪ ಅವರ ಹಾಡನ್ನು ಹಾಕಿದ್ರಿ ಈ ಹಾಡು ಕೇಳಿ ಖುಷಿ ಆಯಿತು ಅಂತ ಹೇಳಿ. ಯುವರತ್ನ ಚಿತ್ರದ ಗೀತೆ ಅರಮಾನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು, ಗೌಸ್ಪೀರ್ ಅವರ ಸಾಹಿತ್ಯ, ಎಸ್ ಎಸ್ ತಮನ್ ಅವರ ಸಂಗೀತ ಸಂಯೋಜನೆ ಇತ್ತು. ಆಮೇಲೆ ಈಗ ತಾನೇ ಕೇಳಿದ್ರಿ ಅಂಬಿ ನಿಂಗೆ ವಯಸ್ಸಾಯಿತು ಚಿತ್ರದ ಹಾಡು, ಗುಮ್ಮನೇನಿ ವಿಜಯ್ ಬಾಬು ಅವರ ಧ್ವನಿಯಲ್ಲಿತ್ತು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂಥ ಹಾಡು. ಇದರ ಜೊತೆಗೆ ಕೇಳಿದ್ದು ಶ್ರೀಕೃಷ್ಣ @gmail.com ಚಿತ್ರದ ಗೀತೆ ಅನುರಾಧ ಭಟ್ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಇನ್ನೊಂದು ಕೊನೆಯ ಹಾಡನ್ನು ಕೇಳ್ಕೊಂಡು ಬನ್ನಿ. ಈ ಹಾಡು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಹಾಡನ್ನು ಹಾಡಿರೋದು ವಿಜಯಪ್ರಕಾಶ್ ಅವರು, ಅಧ್ಯಕ್ಷ ಚಿತ್ರದ ಅಯೋಗ್ಯ ಚಿತ್ರದ ಹಾಡಿದು. ವಿಜಯಪ್ರಕಾಶ್, ಪಲಕ್ ಮುಚ್ಚಲ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ ಇದೆ. ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ದಾರೆ.

ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:31 ಸಮಯ ಆಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ. ಸಾಕಷ್ಟು ಜನರ ಸಂದೇಶಗಳು ಕೂಡ ಬಂದಿದೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 11:30 ನಂತರದ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ, ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಕುರಿತು ಈ ದಿನ ಮಾತು ಮಾಹಿತಿ ಎಲ್ಲವೂ ಕೂಡ ಸಾಗತ್ತೆ. ಈ ದಿನ June 12 ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ನಟರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಂತ ಯಾರಿಗೆ ಹ್ಯಾಪಿ ಬರ್ತ್ಡೇ ಹೇಳೋದು? ನಾವಿವತ್ತು ಜೂನ್ ತಿಂಗಳ 12ನೇ ತಾರೀಕು, ಯಾರ್ದು ಹ್ಯಾಪಿ ಬರ್ತ್ಡೇ ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಆದ್ರೂ ಕೂಡ ಒಂದು ಚಂದದ ಹಾಡನ್ನ ಕೇಳಿದ್ರೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಹಾಡನ್ನ ಕೇಳ್ಕೊಂಡು ಬನ್ನಿ.

ಒಲವೇ ಒಲವೇ ಅನ್ನುವ ಈ ಹಾಡು ಲವ್ ಬರ್ಡ್ಸ್ ಚಿತ್ರದ ಗೀತೆ. ನಿಶಾನ್ ರಾಜ್ ಮತ್ತೆ ಐಶ್ವರ್ಯ ರಂಗರಾಜನ್ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ರಚನೆ ಇದು. ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹನ್ನೊಂದು ಗಂಟೆ 35:35 ಸಮಯ. ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಬಹಳಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬಹುದು, ಆದರೂ ಕೂಡ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎನ್ ಸುನಿಲ್ ಕುಮಾರ್ ಅವರನ್ನು ಕುರಿತಾಗಿ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಸುನಿಲ್ ಕುಮಾರ್ ಅಂದರೆ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಎಸ್ ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶನದಲ್ಲಿ ಕೂಡ ಹೆಸರನ್ನು ಮಾಡಿದ್ದಾರೆ, ಸಿನಿಮಾಗಳ ನಿರ್ಮಾಣ ಮಾಡಿದ್ದಾರೆ. ಲವ್ ಮಾಕ್ಟೇಲ್ ಹಾಗೆ ಅದು ಸೀರೀಸ್ ಕೂಡ ಬಂತು, 1, 2, 3 ಅಂತ ಹೇಳಿ. ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ವಿಶೇಷವಾದ ನಂಟನ್ನು ಹೊಂದಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಥವಾ ಸುನಿಲ್ ಕುಮಾರ್ ಅವರ ಸಿನಿಮಾಗಳ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಿಜವಾದ ಒಂದು ಕಥಾ ಹಂದರ ಇರುತ್ತೆ ಸಿನಿಮಾದಲ್ಲಿ. ದೈನಂದಿನ ಜೀವನ, ಅದು ಕಾಲೇಜು, ಪ್ರೀತಿ, ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಇವರು ಸಿನಿಮಾಗಳಲ್ಲಿ ತರೋದ್ರಿಂದ ನೋಡುವವರ ಜೊತೆಗೆ ಒಂದು ವಿಶೇಷವಾದಂತಹ ಸಂಬಂಧ, ಎಮೋಷ್ನಲ್ ಸನ್ನಿವೇಶಗಳನ್ನು ಕೂಡ ತಮ್ಮ ಸಿನಿಮಾಗಳಲ್ಲಿ ಕಟ್ಕೊಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು. ಡಾರ್ಲಿಂಗ್ ಕೃಷ್ಣ ಅವರ ಜನ್ಮದಿನ, ಈಗಾಗಲೇ ನಾವು ಅವರಿಗೆ ಶುಭಾಶಯವನ್ನು ಹೇಳಿದ್ದೇವೆ. ಒಂದು ಹಾಡನ್ನು ಕೇಳಿಕೊಂಡು ಮತ್ತೆ ನಮ್ಮ ಈ ಮಾತುಕತೆಯನ್ನು ಮುಂದುವರಿಸೋಣ.

ದಿಲ್ ಪಸಂದ್ ಚಿತ್ರದ ಹಾಡು ನೀವು ಕೇಳಿದ್ದು. ವಿಜಯ್ ಪ್ರಕಾಶ್ ಮತ್ತೆ ಅನುರಾಧ ಭಟ್ ಅವರು ದನಿಯಾಗಿದ್ರು, ಕವಿರಾಜ್ ಅವರ ರಚನೆಯಾಗಿತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರಿಗೆ ಡಾರ್ಲಿಂಗ್ ಅಂತ ಕರೀತಾ ಇದ್ದಿದ್ದು ಯಾಕೆ? ಇವರು ಮೊದಲು ಸೂರಿ ಅಂದರೆ ದುನಿಯಾ ಫಿಲ್ಮ್ ಮಾಡಿದ್ರಲ್ಲ, ಸೂರಿ ಅವರ ಜೊತೆಗೆ ಕೂಡ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು. ಅದಾದಮೇಲೆ ಕೃಷ್ಣ ರುಕ್ಮಿಣಿ ಎನ್ನುವಂಥ ಒಂದು ಸೀರಿಯಲ್ನಲ್ಲಿ ಕೂಡ ಕೃಷ್ಣನ ಪಾತ್ರವನ್ನು ಮಾಡ್ತಾ ಇದ್ರು. ಕೃಷ್ಣ ರುಕ್ಮಿಣಿ ಎನ್ನುವ ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡೋದನ್ನು ನೋಡ್ತಾ ನೋಡ್ತಾ ಜನ ಇವರನ್ನ ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ರಂತೆ. ಹಾಗಾಗಿ ಇವರು ಸುನಿಲ್ ಕುಮಾರ್ ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಡಾರ್ಲಿಂಗ್ ಕೃಷ್ಣ ಅಂತಲೇ ಕರೆಸ್ಕೊಳ್ತಾರೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಹಾಡು ಕೇಳಿದ್ದು. ಪೂಜಾ ಭಟ್ ಮತ್ತೆ ಪೃಥ್ವಿ ಭಟ್ ಅವರು ಧ್ವನಿಯಾಗಿದ್ರು. ಶಶಾಂಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಜೂನ್ ತಿಂಗಳ 12ನೇ ತಾರೀಕು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರುವಂತಹ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಸುನಿಲ್ ಕುಮಾರ್ ಅವರು ನಮ್ಮ ಇಂದಿನ ತಾರೆ. 1985 ಜೂನ್ 12 ಮೈಸೂರಿನಲ್ಲಿ ಹುಟ್ಟಿದ್ದು. ಸುನಿಲ್ ಕುಮಾರ್ ಅನ್ನೋದು ಮೂಲ ಹೆಸರು. ಕೃಷ್ಣ ರುಕ್ಮಿಣಿ ಎನ್ನುವ ಒಂದು ಧಾರಾವಾಹಿಯಿಂದ ಬಂದು ಕೃಷ್ಣ ಅಂತ ಹೇಳಿ ಆಮೇಲೆ ಡಾರ್ಲಿಂಗ್ ಕೃಷ್ಣ ಅಂತಾನೆ ಹೆಸರಾದ್ರು. ದುನಿಯಾ ಸೂರಿ ಅವರ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ ಸುನಿಲ್ ಕುಮಾರ್ ಡಾರ್ಲಿಂಗ್ ಕೃಷ್ಣ ಅವರು ಮದರಂಗಿ ಸಿನಿಮಾದ ಮೂಲಕ ನಾಯಕ ನಟನಾಗಿ ಒಂದು ಸಿನಿಮಾ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ಮತ್ತು ಲವ್ ಮಾಕ್ಟೇಲ್ ಅನ್ನುವ ಸಿನಿಮಾದಲ್ಲಿ ಇವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು ಕೃಷ್ಣ ಅವರಿಗೆ. ಲವ್ ಮಾಕ್ಟೇಲ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಪ್ರೀತಿ, ಸ್ನೇಹ ಮತ್ತು ಬದುಕಿನ ಒಂದು ಪ್ರಯಾಣವನ್ನು ತೆಗೆದಿಟ್ಟಂಥ ಈ ಸಿನಿಮಾ ಅವರಿಗೆ ಫೈನಾನ್ಷಿಯಲ್ ಆಗಿ ಕೂಡ ಸಾಕಷ್ಟು ಸಹಾಯವನ್ನು ಮಾಡಿದಂಥ ಸಿನಿಮಾ ಅವರ ಬದುಕಿನಲ್ಲಿ. ಅದಾದಮೇಲೆ ಇವರು ಅವರ ಪತ್ನಿ ನಟಿಯಾಗಿರುವಂಥ ಮಿಲನ ನಾಗರಾಜ್ ಅವರ ಜೊತೆಗೆ ಸೇರಿ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸ್ಕೊಳ್ತಾರೆ. ಇವರ ಸಿನಿಮಾಗಳ ವಿಶೇಷತೆ ಈಗಾಗಲೇ ಹೇಳಿದ ಹಾಗೆ ನೈಜ ಕಥಾಹಂದ್ರ, ಅಂದರೆ ಅದರಲ್ಲಿ ಕಾಲೇಜು ದಿನಗಳು, ಪ್ರೀತಿ ಮತ್ತು ಒಂದು ರೀತಿ ಕನೆಕ್ಟ್ ಆಗುವಂಥ ಸನ್ನಿವೇಶಗಳು, ಒಳ್ಳೆಯ ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಸೇರಿಸಿ ಸಿನಿಮಾ ಮಾಡಿದಾಗ ಅದರ ಜೊತೆಗೆ ಹಾಸ್ಯ ಮತ್ತು ಗಂಭೀರತೆಯನ್ನು ಒಂದು ರೀತಿ ಬ್ಯಾಲೆನ್ಸ್ ಮಾಡುವಂಥದ್ದು, ಬೇರೆ ಬೇರೆ ವಿಷಯಗಳನ್ನು ಸೇರಿಸ್ಕೊಂಡು ಒಂದು ಸೂಕ್ಷ್ಮವಾಗಿ ಮಾಹಿತಿಯನ್ನು ಕೊಡುವಂಥ ಇವರ ತಂತ್ರಗಾರಿಕೆ ಜನಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಇವರು ತಮ್ಮದೇ ಒಂದು ಬ್ಯಾನರ್ನಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡುವುದರ ಕಡೆಗೆ ಕೂಡ ಗಮನ ಹರಿಸಿ ಅದರಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಈ ಒಂದು ಏನು ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಪತ್ನಿ ಮಿಲನ ನಾಗರಾಜ್ ಅವರು. ಲವ್ ಮಾಕ್ಟೇಲ್ 2 ಚಿತ್ರದ ಹಾಡು, ವಿಜಯಪ್ರಕಾಶ್, ರಕ್ಷಿತಾ ಸುರೇಶ್ ಅವರ ಧ್ವನಿಗಳು, ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ನಕುಲ ಭಯಂಕರ್ ಅವರ ಸಂಗೀತ ಸಂಯೋಜನೆ.

ಲವ್ ಮಾಕ್ಟೇಲ್ ಅನ್ನೋದು ಡಾರ್ಲಿಂಗ್ ಕೃಷ್ಣ ಅವರ ಕರಿಯರ್ನಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಪದಗಳು ಅಂತಲೇ ಹೇಳಬಹುದು. ನಟನೆಯ ಜೊತೆಗೆ ನಿರ್ದೇಶನ ಮಾಡಿದಂಥ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಒಂದು ಅಷ್ಟು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿತು. ಅದಾದಮೇಲೆ ಕೌಸಲ್ಯ ಸುಪ್ರಜಾ ರಾಮ, ಇದು ಕೂಡ ಒಂದು ಕೌಟುಂಬಿಕ ಸಿನಿಮಾ. ಅವರ ಆ್ಯಕ್ಟಿಂಗ್ ತುಂಬ ಜನಕ್ಕೆ ಇಷ್ಟ ಆಯಿತು. ಒಂದು ರೀತಿಯಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವಿನ ವ್ಯತ್ಯಾಸ, ಹಾಗೆ ಕೌಟುಂಬಿಕ ಮೌಲ್ಯಗಳು, ಅದರಲ್ಲೂ ವಿಶೇಷವಾಗಿ ತಾಯಿಯ ಪ್ರೀತಿಯನ್ನು ಬಿಂಬಿಸುವಂಥ ಸಿನಿಮಾ, ಇದು ಕೂಡ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತು. ಇನ್ನು ಲಕ್ಕಿ ಮ್ಯಾನ್ ಅಂತಲೇ ಹೇಳಬಹುದು ಡಾರ್ಲಿಂಗ್ ಕೃಷ್ಣ ಸುನಿಲ್ ಕುಮಾರ್ ಅವರನ್ನು. ನಮ್ಮ ಸರ್ವಜ್ಞ ಕವಿ ಹೇಳೋ ಹಾಗೆ, ವೆಚ್ಚಕ್ಕೆ ಹೊನ್ನು, ಇಚ್ಛೆನರಿತು ನಡೆಯುವ ಸತಿ, ಮುದ್ದಾದ ಮಗಳು, ಇಷ್ಟದ ಕೆಲಸ, ಇದೆಲ್ಲ ಇರಬೇಕಾದ್ರೆ ಲಕ್ಕಿ ಮ್ಯಾನ್ ಅಂತ ಹೇಳಬಹುದು. ಲಕ್ಕಿ ಮ್ಯಾನ್ ಅನ್ನುವಂಥ ಸಿನಿಮಾದಲ್ಲಿ ಕೂಡ ಕೃಷ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿದರು. ಹಾಗೆಯೇ ಮದರಂಗಿ ಸಿನಿಮಾದಲ್ಲಿ ಕೂಡ ಅವರ ಅಭಿನಯ ಜನರಿಗೆ ಇಷ್ಟ ಆಗಿತ್ತು. ಸಾಕಷ್ಟು ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಂಥ ಡಾರ್ಲಿಂಗ್ ಕೃಷ್ಣ ಅವರು ಮೈಸೂರು ಜಿಲ್ಲೆಯವರು, MBA ಓದಿದ್ದಾರೆ. ಹಾಗೆಯೇ ಸಿನಿಮಾ ಕ್ಷೇತ್ರದಲ್ಲಿ ಇವರು ಬರ್ತಾರೆ, ಆದರೆ ಇವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ. ಹೀಗೆ ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಪ್ರಯಾಣ ಮುಂದುವರೆ

ಕರೀತಾ ಇದೆ. ಪ್ರೀತಿಸಿ ಮಿಲನ್ ಅವರನ್ನ ಮದುವೆ ಆದ್ರು, ಮಗಳು ಪರಿ ಕೂಡ ಇದ್ದಾಳೆ. ಹೀಗಾಗಿ ಲಕ್ಕಿ ಮ್ಯಾನ್ ಅಂತಾನೆ ನಾವು ಹೇಳಬಹುದು. ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಅವರ ಯಶಸ್ಸಿನ ಈ ಪ್ರಯಾಣ ಹೇಗೆ ಮುಂದುವರಲಿ ಎನ್ನೋದು ನಮ್ಮೆಲ್ಲರ ಹಾರೈಕೆ ಅಂತ ಈ ಒಂದು ಹಾಡಿನ ಜೊತೆಗೆ ಶುಗರ್ ಫ್ಯಾಕ್ಟರಿ ಚಿತ್ರದ ಗೀತೆಯನ್ನ ಕೇಳಿ ನಮ್ಮ ಕಲಾಭಾರತಿ ಕಾರ್ಯಕ್ರಮವನ್ನು ಸರಿಯಾಗಿ 12 ಗಂಟೆಗೆ ನಾವು ಮುಕ್ತಾಯ ಮಾಡೋಣ.

0: ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ, ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿ

0: ಮೋಟಿವ್ ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಸರಬಾಗಿ ವಂದಿಸ್ತೇನೆ.
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥ

0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ.

0: ಆತ್ಮೀಯ ಗೆಳತಿಯರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ?
2: ಯಾರು? ಓ, ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ, ಕುತ್ಕೊಳ್ಳಿ.
1: ಓ, ಎಲ್ಲಿಗೂ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ, ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ. ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
1: ಏನ್ ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ನೀವು ಬಂದ್ ನೋಡಿ ಗೊತ್ತಾಗುತ್ತೆ.
1: ನಮ್ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗೇ ಇದೀವಲ್ಲ.
2: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
1: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
3: ನಿರ್ಮಲಾ ರೀ, ನಿರ್ಮಲಾ.
2: ಓ, ರೇಣುಕಾ, ಬಂದೆ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
3: ಇಲ್ಲ ರೀ, ಇನ್ನೂ ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವು ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
3: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ಮ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
1: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
4: ಸರಿ ನಡಿಯಮ್ಮ, ಹೋಗೋಣ. ಲತಾ
3: ನಮಸ್ತೆ. ಮೇಡಮ್
5: ನಮಸ್ತೆ.
6: ಮೇಡಮ್ ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ, ಬನ್ನಿ ಒಳಗಡೆ. ಎಲ್ರು ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ರೇಣುಕಾ? ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸು, ಇವ್ರಿಗೆ ಏನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ.

0: ಸಾಕಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
1: ಯಾಕೆ, ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
2: ನಾವು ಆರೋಗ್ಯವಾಗೇ ಇದ್ದೀವಲ್ಲ ಮೇಡಮ್.
1: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
3: ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದೀವಿ ಮೇಡಮ್.
1: ಬರೀ ಶರೀರವನ್ನ ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಆರೋಗ್ಯ ಅಂತಂದ್ರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರ್ಬೇಕು. ಅಂಥವ್ರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನ ಕೇಳಿ ನಂತರ ಮಾತನ್ನ ಮುಂದುವರ್ಸೋಣ ಆಯ್ತಾ?
4: ಸರಿ ಮೇಡಮ್.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನ ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆ ಅಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನು ಯೋಗದ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಯೋಗದಲ್ಲಿ ನಾಲ್ಕು ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಗ್ರಹಿಸಿ ಮನಸ್ಸನ್ನ ಒಳಮುಖಗೊಳಿಸುತ್ತಾ ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನ 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು

0: ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನ ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ, ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ, ಇದು ನಮ್ಮ ಇಂದ್ರಿಯಗಳನ್ನ ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ, ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ, ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನ ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ, ಇದು ಸಾಧಕನ ಅಂತ್ಯದ ಗುರಿ, ಧ್ಯಾನಿಸುವುದರಲ್ಲಿ ಲೀನವಾಗುವುದು ಅಂದರೆ ಒಂದಾಗುವುದು ಅಂತ ಹೇಳಿ.
1: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
0: ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ.
2: ಸರಿ ಮೇಡಮ್. ಮೇಡಮ್ ಹೇಳ್ದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮ್ಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನ ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
0: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
3: ಅದರ ಜೊತೆಗೆ ಪ್ರಾಣಾಯಾಮನು ಹೇಳ್ಕೊಡ್ತೀರಾ ಮೇಡಮ್?
0: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
4: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡ್ಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಹರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ ನಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಪ್ರಾಣಕ್ಕೂ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಕೂಡ ನಾವು ಹತೋಟಿಗೆ ತರಬಹುದು. ಮತ್ತೆ ಪ್ರಾಣಾಯಾಮನ ನಾಲ್ಕು ವಿಧವಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸುಖ ಪ್ರಾಣಾಯಾಮ ಅಂತೇಳಿ, ಅದರಲ್ಲಿ ವಿಭಾಗೀಯ ಉಸಿರಾಟವನ್ನ ಒಳಗೊಂಡಿದೆ. ಎರಡನೇದಾಗಿ ಶಕ್ತಿ ಪ್ರಚೋದಕ ಪ್ರಾಣಾಯಾಮ, ಅದರಲ್ಲಿ ಕಪಾಲಭಾತಿ, ಭಸ್ತ್ರಿಕಾ, ಉಜ್ಜಯಿನಿ ಉಸಿರಾಟವನ್ನ ನಾವು ಮಾಡ್ತೇವೆ. ಮೂರನೇದಾಗಿ ಸಮತೋಲನ ಪ್ರಾಣಾಯಾಮ, ಅದರಲ್ಲಿ ನಾಡಿ ಶುದ್ಧಿನ ನಾವು ಮಾಡ್ತೇವೆ. ಕೊನೆಯದಾಗಿ ಶಾಂತಿಕಾರಕ ಪ್ರಾಣಾಯಾಮ, ಇದರಲ್ಲಿ ಭ್ರಮರಿನ ನಾವು ಅಳವಡಿಸ್ಕೊಂಡಿದ್ದೇವೆ. ಮತ್ತೆ ಇಷ್ಟೆಲ್ಲಾ ಮಾಡ್ತೀವಲ್ಲ ಪ್ರಾಣಾಯಾಮದಿಂದ ಎಷ್ಟು ಇಷ್ಟೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100+ ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನು ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
0: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೇ ಕಲಿಬೇಕಾ?
5: ಹೌದು, ಇದು ಗುರುಮುಖೇನೇ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂತೇಳಿ. ಈ ಯೋಗಾಭ್ಯಾಸಗಳನ್ನ ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನ ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದ್ರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನ ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ ಎಲ್ಲಾ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
2: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
3: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರ್ಲಿ ಕಷ್ಟನೇ ಬರ್ಲಿ ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ಟು ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
4: ನಿಜ ಕಣಮ್ಮ,
5: ಖಂಡಿತ. ಶೋಭಾ,
6: ಮಂಜುಳ ಅವ್ರೆ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
7: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ಕೆ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
2: ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
1: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು.

0: ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೇ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರೂ ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
1: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡ್ ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳಣ್ವಾ?
0: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳಣ್ವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆಯಂತೆ ನಮ್ದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸೋಣ. ಮೈಕಾ
0: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ?
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
3: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
8: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
9: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
8: ನಿನಗೆ ಬೇರೆ ಹೆಸರು ಬೇಕೆ?
10: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
8: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
9: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
8: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
10: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ

0: ಎನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
1: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
0: ನಮ್ಮ ಕನ್ನಡ ನಾಡು.
2: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿದಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆ.
3: ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ ಅಂತೇವೆ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನು ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
2: ಈ ಸಂಧಿವಾತದಲ್ಲಿ ಏನಾದ್ರು ವಿಧಗಳಿದೆಯಾ?
3: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿಯಾಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೋರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂಥ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂಥ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲು ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟು ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ.
2: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
3: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನು ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲನೂ ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂಥ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಖಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು. ನಾವು ಡಾಕ್ಟರ್ ಹೇಳಿದ್ದು ನಿಜಾನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವರಿಗೆ ಇರ್ತಕ್ಕಂಥ ನೋವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೇಕಾಳು,

0: ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂತ ಒಂದು ಪೋಷಕಾಂಶ ಇದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ಐತಿ ಅಂತಂದ್ರೆ ಲಂಘನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನೂ ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ ಅಂದರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂಥ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತತೆ ರೂಪದ ಅಂದರೆ ಆಕ್ಸಿಡೆಂಟ್ ಏನು ಇಂಜುರಿ ಹೊಡೆತ ಬಿದ್ದು ಅದರಿಂದನೂ ಬರ್ತಕ್ಕಂಥ
1: ಆಕಸ್ಮಿಕವಾಗಿ
0: ಸಹ ಬಿದ್ದಾಗ ಸಹ ಜಾಯಿಂಟ್ಸ್ಗೆ ಬಿದ್ದಾಗ ಅದರಿಂದನೂ ಸಹ ಒಂದು ಸಂಧಿವಾತ ಬರ್ತಕ್ಕಂಥ
1: ಇವೆಲ್ಲವೂ
0: ಕಾರಣಗಳು
1: ಕಾಣಿಸ್ಕೊಳ್ಳುತ್ತೆ. ನೋವಂತೂ ಇರುತ್ತೆ,
0: ನೋವಂತೂ
1: ಏನೆಲ್ಲ ಲಕ್ಷಣಗಳಿರುತ್ತೆ ಡಾಕ್ಟರ್?
0: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು. ಆ ಚಲನೆ ನಮ್ಗೆ ನಿಲ್ಲುತ್ತೆ, ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಊತ ಒಂದು, ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ ಹೆಪ್ಪು ಕಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನ ಓಡಾಡ್ಲಿಕ್ಕೆ ಆಗ್ತಕ್ಕಂಥ ಆ ಒಂದು ಸನ್ನಿವೇಶನ ತರ್ತಕ್ಕಂಥ ಈ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
1: ಕೆಲವೊಂದು ಸಾರಿ ನೋಡಿದ್ವಿ ವಯಸ್ಸಾದವರು ನೇರ ಇದ್ದಿದ್ದವರ ಬೆರಳುಗಳಿರ್ಬೋದು ಎಲ್ಲೆಲ್ಲೂ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲು ಬೆರಳು ಎಲ್ಲ,
0: ಇದು
1: ಕಾಲ್ ಕೂಡ ಬೆಂಡ್ ಬಂದ
0: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ಒಂದು ವಿಧವಾಗಿ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಸ್ಟೋಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತ ಅವಸ್ಥೆಗೆ ಮಾಡುತ್ತೆ. ನೆತ್ತಗೆ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿರ್ತಕ್ಕಂಥ ಕೈ ಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂಥ ಒಂದು ಲಕ್ಷಣಗಳು ಮಾಡುತ್ತೆ. ಇದು ಕೈ ಬೆರಳಲ್ಲಾದ್ರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥರೈಟಿಸ್ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಮಾತ್ರನೇ ಇರುತ್ತೆ ಅಂತಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪು ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಷನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ, ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್? ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ, ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತಹ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ
0: ಮಾಡಿದೆ,
1: ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂಥ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತ ದೋಷ, ಕಫ ದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತ ದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದು

0: ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದ್ರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ, ವಯೋ ಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನರಹಿತ ಆಗ್ತಿದೆ ಅಂತಂದ್ರೆ ಅವರ ಪೇರೆಂಟ್ಸ್ ಆದರೂ ಅವರೇ ಆದ್ರು ಅದನ್ನ ಜಾಗರೂಕತೆಯಿಂದ ಗಮನಿಸಿ, ಲಕ್ಷಣಗಳನ್ನು ಗಮನಿಸಿ, ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ, ಒಂದು ಸಂಧಿ ರೂಪುರೇಷನ್ ಅಂದರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟೋದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
1: ಓಕೆ ಡಾಕ್ಟ್ರೆ, ಹಾಗಾದರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು, ಯಾವುದೇ ವೈದ್ಯ ಪದ್ಧತಿಯಲ್ಲಾದರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟು. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತು ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದು ಎಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಸರ್ ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಿಕೊಂತಕ್ಕಂಥ ಒಂದು ಚಿಕಿತ್ಸೆ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದರೆ ಏನಂತಂದರೆ ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ, ಆಭ್ಯಂತರ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡ್ಬೋದು, ಒಂದು ಚೂರ್ಣ ರೂಪದಲ್ಲಿ ಕೊಡ್ಬೋದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡ್ಬೋದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡ್ಬೋದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡ್ಬೋದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ 5 ಕರ್ಮಗಳಿದ್ದಾವೆ, ಅಂದರೆ ವಮನ ವಿರೇಚನ ಬಸ್ತಿ ರಕ್ತಮೋಕ್ಷಣ ನಸ್ಯ ಅಂತ. ಈ 5ರಲ್ಲಿ ಈ ಸಂಧಿ ರೋಗದಲ್ಲಿ ತುಂಬ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದರೆ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಬಸ್ತಿ ಚಿಕಿತ್ಸೆಯನ್ನು ಯಾವ ಪೇಷಂಟ್ ಅಂದರೆ ಯಾವ ರೋಗಿ ಅವರ ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡಿಬಿಟ್ಟು ಬಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನು ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವರಿಗೆ ಒಂದು ರೋಗನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ, ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ 6 ಋತುಗಳು ಇದೆ. ಆ ಋತುಗಳಲ್ಲಿ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ. ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂಥ ಒಂದು ಸೀಸನ್ ಅಂತ ನಾವು ಗುರುತಿಸಿದ್ದೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡಿಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂಥ ರೋಗಗಳು, ಇದೊಂದೇ ಅಲ್ಲ, ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತವೆ. ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಲೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ 4 ಮಾಸಗಳು 2 ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನು ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂಥ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲ ಅಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ

0: ನೋವು ಎಲ್ಲಿ ಇದ್ದೇವೆ ಅಂದ್ರೆ ನೋವು ಅಂತಲ್ಲ, ಬಹಳ ಉಪಯೋಗಿಸ್ತಕ್ಕಂತ ಜಾಯಿಂಟ್ಸ್ ಯಾವ್ದು, ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು ನಾಲ್ಕು ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸ್ತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ. ಈ ಆಯಿಲ್ಗೆ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನ ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂಥ ಆಹಾರ. ಏನು ಒಣಗಿರ್ತಕ್ಕಂಥ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಿ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದರೆ ನೀರನ್ನು ಚೆನ್ನಾಗಿ ಕುಡಿಯೋದು ಮತ್ತು ಪಲ್ಯಗಳು ಎಲ್ಲನೂ ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಕ್ಕೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲನೂ ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲನೂ ಸೂಕ್ತ ನಮ್ಮ ಆಹಾರ ವಾತನ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದು ಒಂದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ನಾವು ಸಾರು ಮಾಡ್ತೀವಲ್ಲ ಅದರ ಜೊತೆಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ, ಅಂದ್ರೆ 1-4 ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನು ಜಾಸ್ತಿ ಮಾಡುತ್ತೆ, ಅಂದರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸಾಂದ್ರತೆಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡಲಿಕ್ಕೆ ದಪ್ಪ ಇರ್ತಾರೆ ಬಟ್ ಆದರೆ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಮುಂಗುರುಳ್ಳಿ ತುಂಬ ಕೆಲಸ ಮಾಡುತ್ತೆ. ಇದನ್ನು ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದರದೇ ಒಂದು ಟ್ಯಾಬ್ಲೆಟ್ಗಳೆಲ್ಲನೂ ತಯಾರು ಮಾಡ್ತಕ್ಕಂಥ ಒಂದು ಇದನ್ನು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು ಮತ್ತು ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದ್ದಾರಲ್ಲ ಅದನ್ನು ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್ ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳ್ಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನು ಸಹ ಹೇಳ್ತಾರೆ. ಇವೆಲ್ಲನೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲನೂ ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವಾಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ, ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ, ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟತಕ್ಕಂಥ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ, ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮ್ಗೆ ಏನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದನೂ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ

0: ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಇವು ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದಾರೆ ಅಂತಾರೆ, ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣ ತಿಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲ ಆಲ್ಕಲಿಯದು ಸುಟ್ಬಿಡುತ್ತೆ. ಇದು ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಹಾ, ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್. ಹಂಗಾಗಿ ಈ ಹೊಗೆ ಸೊಪ್ಪು, ಬರೀ ಅಡಿಕೆ, ಪಾನ್ ಪರಾಕು ತಿನ್ನೋರಿಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್, ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ, ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ, ನನಗೆ ಸ್ವಲ್ಪ ಕಾಲ್ ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಉಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ. ಏನಾಗ್ತಿದೆ, ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತೆ ಎಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಏನು ಬಿಸಿಲು, ಬಿಸಿಲಿನ ಮಹತ್ವ ಅಂತಂದ್ರೆ, ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಜ್ಞೇಯಂ ವಾಯುಯಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ D3, ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂತ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಗೊಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ, ಸಂಧಿ ರೋಗ ಏನಂತೀವ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂಥ ಚಾನ್ಸಸ್ಸು ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು, ಮತ್ತು ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡು ಬರ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿಲ್ಲ, ವಾರಕ್ಕೆ 2 ಸಲ 3 ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ, ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆನ ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ, ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ, ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡ್ಲಿ, ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂ ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನು ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ, ಯಾವುದು ಭಯ ಪಡೋದು ಏನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ, ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನು ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿ ಪಡಿಸ್ಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೇನು ಆಧುನಿಕ ಪದ್ಧತಿಗಳು, ಯಾವುದೇ ಚಿಕಿತ್ಸಾ ಪದ್ಧತಿಗಳೆಲ್ಲೂ ಸಹ ರೋಗಿಗೆ ಎದುರ್ಕೊಳ್ಳಂತಕ್ಕಂತ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂತ ಎಲ್ಲಾ ಚಿಕಿತ್ಸಾ ಪದ್ಧತಿಗಳಿದಾವೆ. ಆದ್ರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಿಲ್ಲ ಬಂದಿದೆ ಅಂತಂದ್ರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರ ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ.
1: ಧನ್ಯವಾದಗಳು
0: ಮೇಡಮ್,
1: ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಹಲ್ಲು ಉಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
0: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
0: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ನೋಡು ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
3: ಹೌದೌದು.
2: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಬೊಂಬೆ ಎಲ್ಲ ರೆಡಿ ಮಾಡ್ಕಂತೆ ಕೂತ್ಬಿಟ್ಟಿದ್ಯಲ್ಲ, ಜಗತ್ತಿಂದ ಹೋಗಿ ಕೆಳಿ ಕಿಳಿ ಮಳೆ ಏನ್ ಜೋರಾಗಿ ಬರ್ತಿಲ್ಲ.
3: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕೊತಿದ್ದೀನಿ. 30 ವರ್ಷದಿಂದ ಗೊರ್ಗ ಮಾಡ್ಕೊತಿದ್ದೆ.
2: ನಾನ್ ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ ಅದ್ರಲ್ಲಿ. ಒಂದು ಬೆಚ್ಚಗಾಗದು,
3: ಹೌದು.
2: ಇನ್ನೊಂದು ಮಳೆಯಲ್ಲಿ ನೆನೆತಿತ್ತಿಲ್ಲ,
3: ನೆನೆತಿರ್ಲಿಲ್ಲ.
2: ಇತ್ತೀಚೆಗೆ ಹೋಗಿ ಅದನ್ನ ಈ ಮಾಡರ್ನೈಸೇಷನ್ ಅಂತಂದು ಅದ್ರ ಮೇಲೆ ಹೋಗಿ ಪ್ಲಾಸ್ಟಿಕ್ ಇಷ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣ ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ. ಈಗ ನೋಡು ಈ ಹೊತ್ತಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರುವಾಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗೇನ್ ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
3: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಅದು ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ ಹಾಕಲ್ಲ ಬಿಡು.
2: ಅದು ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಅದ್ ಎಲ್ಲಿ ಮರ್ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆಯ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
3: ಏ ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕುಡಕ್ ಕಡೆಗೆ ಹೋಗ್ಬಿಟ್ರೆ
2: ಮಲ್ಸಿಮೆಗೆ
3: ಏ 3-4 ದಿವಸ ಇರಕ್ಕಲ್ಲ ಕರೆಂಟ್.
2: ಕರೆಂಟ್
3: ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟು ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ,
2: ಎಂತದೂ ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
3: ಕತ್ಲೇನಾಗಿರ್ಬೇಕು.
2: ಓ
3: ನೋಡು ಈಗ ಇವೆಲ್ಲವ ಬಂದ್ವಾ, ಮೊದ್ಲೆಲ್ಲವ ಟೆಲಿಫೋನ್ ವೈರ್ ಕಟ್ ಆಗವು, ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರ್ಲಿಲ್ಲ. ಈಗ ಇವ್ ಬಂದ ಅಂತ ಅಂತ ಅನ್ಕೊಂಡ್ರೆ
2: ಮೊಬೈಲ್ ಫೋನ್
3: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವಲ್ಲ,
2: ಅಂದ್ರೆ ಅನುಕೂಲ ಎಷ್ಟಾದ್ರು ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
3: ಇದ್ದೆ. ಅದಕ್ಕೆ ತಕ್ಕನಾಗಿ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ್ಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕಂಡೆ 2 ವರ್ಷದಿಂದಲೂ. ಸ್ವಲ್ಪ ಏನಾದ್ರೂ ಸೋಲಾರ್ ಪಲ್ಲಾರ್ ಹಾಕಸ್ಕ ಬೇಕಾಯ್ತದೆ ಅಂತ ಅಂತ ಹೇಳಿದ ಮತ್ತೆ ಕೆಳಕಲ್ವಲ್ಲ.
2: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಸ್ಕ ಅಂತ ಹೇಳಿ ಅಂತವ. ಸೋಲಾರ್ ಹಾಕಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಸ್ಕತ್ತಿನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ಕಲ್ಲ.
3: ಏನಾಕಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ. ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
2: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
3: ಅಂತ ಅಂದ್ರೆ ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ. ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ. ಆಯ್ತಾ, ಎಲ್ಲಾರ್ಗು ತಲುಪಿಸ್ಬೇಕು ಅಂತ ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟು ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು ಈಗ ಬೇಸಿಗೆಲ್ಲೇ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ. ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ, ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗು ಯಾರಿಗೆ ಆಸಕ್ತಿ ಇರ್ತದ ಅಂತರ್ಗೆ ಕೊಡ್ಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನು ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆ ಏನು ಅಂತ ಅಂತಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ಗಳು ಬರ್ತವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು. ಆಯ್ತಾ, ನಮ್ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತಂದ್ರೆ ನಮಗೆ 24 ಅವರ್ಸ್ ಇದ್ದಂಗೆ

0: ಕರೆಂಟ್ ಇರ್ತದೆ ಆಯ್ತಾ. ಇದು ಹೆಚ್ಚುವರಿ ಆಯ್ತು ಅಂತ ಅಂತಂದ್ರೆ ಒಂದು ಮನೆ ಮೇಲ್ಗಡೆ ಒಂದು ತಿಂಗಳಿಗೆ 300 ಯೂನಿಟ್
1: ಬಳಸೋಷ್ಟು ವಿದ್ಯುತ್ ಬರ್ತದೆ
0: ಆಯ್ತಾ. ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ ಶಂಕರ್,
1: ಅಷ್ಟೊಂದು
0: ಯಾವೆಲ್ಲ ಒಂದು 60 70 ಹೆಚ್ಚು ಕಮ್ಮಿ ಅಂದ್ರೆ
1: 100
0: ಇನ್ನು 200
1: ಉಳಿತದೆ
0: ಉಳಿತದಲ್ಲ. ಅದನ್ನ ಏನ್ ಮಾಡಬಹುದು ಅಂತ ಅಂತಂದ್ರೆ ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
1: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
0: ನಾವೇ ಕರೆಂಟ್ ಮಾರಾಟ ಮಾಡಬಹುದು. ಅದು ದುಡ್ಡು ಕೊಡ್ತಾರ ಅವರು, ಅದು ನೋಡಿ ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ 15-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ
1: ನಾವು
0: ಮನೇಲಿ ಹಾಕ್ಸ್ಕೊಳ್ಳೋದ್ರಿಂದ.

0: ಕರೆಂಟ್ ಆಫೀಸ್ಗಳಿಗೆ ನಾವೇ ಕರೆಂಟ್ ಕೊಡ್ಬೋದು,
1: ನಾವೇ ಕರೆಂಟ್ ಮಾರಾಟ ಮಾಡ್ಬಿಡೋದು, ದುಡ್ಡು ಕೊಡ್ತಾರ ಅವರು. ಅದ್ ನೋಡಿ ಹೆಚ್ಚು ಕಮ್ಮಿ ಒಂದು ತಿಂಗಳಲ್ಲಿ ಒಂದ್ 15,000 to 18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ
0: ನಾವು
1: ಮನೇಲಿ ಹಾಕಿಸ್ಕೊಳ್ಳೋದ್ರಿಂದ. ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ್ಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತಾಯ್ತು ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ
0: ಅಂದ್ರೆ ಸರ್ಕಾರದವರು.
1: ಸರ್ಕಾರದವರು ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
0: ಸಿಕ್ಕಾಪಟ್ಟೆ ಕಾಸ್ಟ್ಲಿ
1: ಆಯ್ತದಲ್ವಾ, ಈ ಲೋನ್ ಕೊಟ್ಬಿಡ್ತಾರಂತೆ
0: ಸರ್ಕಾರದಿಂದ.
1: ಸರ್ಕಾರದಿಂದ ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚು ಆಯ್ತದ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ. ಆಯ್ತಾ, ನೋಡು ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025 ವರ್ಷದ ಕೊನೆವರೆಗೂ ಸುಮಾರು 10,907 crore ವಷ್ಟು ಕೊಟ್ಟವ್ರು ಅಂತ ನೋಡು. ಈಗಾಗಲೇ 579 ಜನ ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
0: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
1: ಅಳವಡಿಸ್ಕೊಂಡವ್ರೆ
0: ಈ ಸರ್ಕಾರದ ಯೋಜನೆಯಿಂದ.
1: ಸರ್ಕಾರದ ಯೋಜನೆಯಿಂದ. ಆಯ್ತಾ, ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ್ಣ ಎಲ್ಲದನ್ನು ಮಾಡ್ಬೋದು. ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ. ಆಯ್ತಾ, ಬೇಸ್ಗೆನಲ್ಲಿ ಫ್ಯಾನ್ ಗಿನ
0: ತಿರ್ಸಬೇಕು,
1: ಈಗ ಅಡುಗೆ ಮನೆಗೆ ಹೋದ್ರೆ
0: ಮಿಕ್ಸಿ
1: ಹಾಕೊಳ್ಬೇಕು, ಅದಕ್ಕೆ ಬೇಕಾಯ್ತದೆ.
0: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಸಿಗ್ಬೇಕು ಅಂದ್ರೆ ಟಿವಿ ಪೈ ಹಾಕೊಳಕ್ ಬೇಕು
1: ಬೇಕು. ಆಯ್ತಾ, ಹಿಂಗೆ ಇದು ತುಂಬಾ
0: ಅನುಕೂಲ
1: ಆಗಿರೋ ಅಂತ ಒಂದು ವಿಷಯ ಇದು.
0: ಹಂಗಾಗಿ ನೀನ್ ಹೇಳೋದು ಈ ತರದೊಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕೊಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
1: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ
0: ಫ್ರೀಯಾಗಿ,
1: ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು ನೀನು ಮನೇಲಿ. ಬಿಲ್ ಕಟ್ಟೋದು ತಪ್ಪದೆ
0: ಬೆಳಕಿರ್ತದೆ
1: ನೋಡು. ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತ ಹೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರು.
0: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
1: ಬಳಸ್ಕೊಂಡವ್ರೆ. ಅದ್ ಬಿಟ್ಟು ನೋಡು ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೆ ಇರ್ತೀನಿ, ನೀನ್ ಕೇಳತ್ಲೆ ಇರ್ತೀಯ, ಏನು ಮಾಡಕಲ್ಲ ನೀನು.
0: ಹಂಗೆ ನಮ್ ಜನ ಇದೇ ತರ ನಂತರವ
1: ಹಂಗೆ ಅಂತ ಅಂತ ಎಲ್ಲರೂ ಕೋಬಾರ ಚಕ್ರಣ ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು
0: ಬಂದಾಗ
1: ಬಳಕೆ ಮಾಡ್ಕೋಬೇಕು,
0: ತಿಳ್ಕೊಬೇಕು ಮೊದಲು. ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ
1: ವಹಿಸ್ಕೊಂಡು ಮಾಡೋದ್ರಿಂದ ನೋಡು. ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ. ಆಯ್ತಾ, ನೀರಿನಿಂದ ಮಾಡೋದಾಗ್ಲಿ ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಾಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ
0: ಮಾಡ್ಕೋಬಹುದು. ಅಂದ್ರೆ ಈ ತರ ಆಗ್ತಕ್ಕಂಥ ಉಪಯೋಗ ನಾವು ಮಾಡ್ಕೋಬೇಕಾಗೈತೆ.
1: ಹೌದು,
0: ಮೊದಲನೇದಾಗಿ ಇಲ್ಲಿ ನೋಡೋಣ, ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ ನ ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗೋದನ್ನ ತಪ್ಪಿಸಬಹುದು ನೋಡು.
1: ಹೌದೌದು,
0: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ,
1: ಕರೆಂಟ್
0: ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲಾದ್ರಲ್ಲಿ ಓದ್ತಾ ಇದ್ದು,
1: ಮುಗಿತ್ ಬಿಡು.
0: ಈಗ ಸಿಮೆಂಟ್ ಅನ್ನೋ ಇಲ್ಲ, ದೀಪವೂ ಇಲ್ಲ. ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ ಬಿತ್ತಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗೂ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರ ಹಾಕಲ್ಲ, ಹಗಲ ಯಾವ್ದು ರಾತ್ರಿ ಯಾವ್ದು
1: ಗೊತ್ತಾಗಲ್ಲ.
0: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವು ಈಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
1: ಅನುಕೂಲ ಆಯ್ತದ.
0: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲ ಕಟ್ಟಂಗಿರಕಲ್ವಲ್ಲ,
1: ಕಟ್ಟಂಗಿರಕಲ್ಲ. ಎಷ್ಟೋ ಸಾರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕಾಕಲ್ಲ ಅಂತ ಅನ್ಕೊಂಡು
0: ಹೇಳ್ಕೊಂಡು
1: ಹುಡ್ಗಾರದಲ್ಲಿ ಊಟ ಮಾಡಿಸ್ಮಲ್ಕೋರ್ ಮಲ್ಲಿ ತಪ್ಪವ
0: ಅದು ದಿಟ ಅನ್ನು. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸಬಹುದು.
1: ಇಲ್ಲ, ಸುಳ್ಳು ಹೇಳಕ್ಕಿಲ್ಲ ಪಾಪ, ಏನೋ ಒಂದು ಪಾಪ ಅವ್ರ ತಾನೇ ಹಿಂದೆ ಏನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ್ ಶಂಕರಣ, ಈಗ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರ ಸಿಗಕ್ಕಲ್ಲ.
0: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು.
1: ಹೌದು,
0: ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂಥ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ
1: ನೋಡು. ಒಳ್ಳೆ ಟೈಮು ಶಂಕರಣ್ಣ ಇದು, ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡವ್ರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
0: ಅಯ್ಯೋ, ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು.
1: ಹೌದು,
0: ನಡಿ ಒಳಿ ಕತ್ಲೆ ಮನ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
1: ಬಾಬಾ,
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸ್.

ಸುದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ. ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿ ಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಡಿಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್

0: ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026 ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023 ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885 ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3 ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28 ಮುಕ್ತಾಯಗೊಳ್ಳಲಿದ್ದು ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಜ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 June 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10 ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5 ಐತಿಹಾಸಿಕ ಲಾರ್ಡ್ಸ್

0: ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 155214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಮಹಾಕವಿ ಲಕ್ಷ್ಮೀಶ ನಮ್ಮ ನಾಡಿನ ಒಬ್ಬ ಹೆಮ್ಮೆಯ ಕವಿ. ಆತನ ಜೈಮಿನಿ ಭಾರತ ಭಾಗವತ ಸಂಪ್ರದಾಯದ ಒಂದು ಮಹಾಕಾವ್ಯ. ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಸ್ತ್ರೀ ರಾಜ್ಯದ ಒಡತಿಯಾಗಿದ್ದ ಪ್ರಮೀಳೆಯ ಒಂದು ಗಜಪುರಕ್ಕೆ ಪ್ರವೇಶ ಮಾಡಿದೆ. ಆಕೆಯನ್ನ ಒಳ್ಳೆಯ ಮಾತಿನಿಂದ ಒಪ್ಪಿಸಿದ್ದಾನೆ ಯಜ್ಞಾಶ್ವದ ನೇತೃತ್ವವನ್ನು ವಹಿಸಿರತಕ್ಕಂಥ ಅರ್ಜುನ. ಭಯಂಕರವಾಗಿರ್ತಕ್ಕಂತಹ ಭೀಷಣ ಎಂಬತಕ್ಕಂಥ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಅರ್ಜುನ ಮಣಿಪುರಕ್ಕೆ ಹೋಗ್ತಕ್ಕಂತಹ ಒಂದು ಭಾಗ ಇವತ್ತಿನ ಒಂದು ಕಾವ್ಯ ಭಾಗವಾಗಿದೆ.

ಜೈಮಿನಿ ಮಹರ್ಷಿಗಳು ಶ್ರೇಷ್ಠರಾದನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಅಶ್ವಮೇಧ ಯಾಗದ ಕುದುರೆಯ ಜೊತೆಯಲ್ಲಿ ಧರ್ಮರಾಯನ ಚತುರಂಗ ಬಲ ವೇಗವಾಗಿ ಅನುಸರಿಸಿಕೊಂಡು ಬರ್ತಾ ಇದೆ. ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಅವನ ಆದೇಶದಂತೆಯೇ ಮುನ್ನಡೆಯುತ್ತಾ ಇದ್ದಾಗ ಆ ಕುದುರೆ ತನ್ನ ಇಚ್ಛೆಯಂತೆಯೇ ಮುಂದೆ ಸಾಗ್ತಾ ಇದೆ. ಹಾಗೆ ಸಾಗ್ತಾ ಇದ್ದಂತಹ ಕುದುರೆ ಗಜಪುರಕ್ಕೆ ಪ್ರವೇಶ ಮಾಡಿದೆ. ಅದರ ಹಣೆಯ ಮೇಲೆ ಕಟ್ಟಿದ ಒಂದು ಪಟ್ಟಿಯ ಬರವಣಿಗೆಯನ್ನು ಓದಿಕೊಂಡಂತಹ ಅಲ್ಲಿನ ದಾಸಿಯರು ಸ್ತ್ರೀಯರು ರಾಣಿಯಾಗಿದ್ದಂತಹ ಪ್ರಮೀಳೆಯ ಅವಳ ಹತ್ರ ಹೋಗಿ ಅತ್ಯಂತ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ.

ಚಂದ್ರವಂಶದಲ್ಲಿ ಹುಟ್ಟಿ ಸುಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಜನ ಕುದುರೆ ಈಗ ಗಜಪುರವನ್ನು ಪ್ರವೇಶ ಮಾಡಿದೆ. ಭೂಮಿಯಲ್ಲಿ ಬಲಿಷ್ಠರಾದವರು ಇದ್ದರೆ ಇದನ್ನು ಕಟ್ಟಬೇಕು. ಇದರ ಜೊತೆಯಲ್ಲಿ ಬಂದಿರತಕ್ಕಂತಹ ಅರ್ಜುನ ಅವನ ಸೈನ್ಯದ ಜೊತೆಗೆ ಇದಕ್ಕೆ ರಕ್ಷಣೆಯಲ್ಲಿದ್ದಾನೆ. ಕುದುರೆಯನ್ನು ಹಿಡಿದರೆ ಬಿಡಿಸಿಕೊಳ್ಳತಕ್ಕಂತಹ ಸಾಹಸಿಗಳು ಇದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಕೂಡ ಇದೊಂದು ಹೊಸ ಅನುಭವ ಆಗುತ್ತೆ ಅನ್ನುವ ಮಾತನ್ನ ಆ ದಾಸಿಯರು ಮಹಾರಾಣಿಯಾದಂತಹ ಪ್ರಮೀಳೆಗೆ ಹೇಳ್ತಾ ಇದ್ದಾರೆ. ಆ ಕ್ಷಣವೇ ಆ ಮಹಾರಾಣಿ ನಗ್ತಾ ಆ ಕುದುರೆಯನ್ನ ತನ್ನ ಲಾಯದಲ್ಲಿ ಕಟ್ಟುವಂತೆ ಆಜ್ಞಾಪಿಸಿದಾಳೆ. ನಂತರ ಸಿಂಹಾಸನವನ್ನು ಇಳಿದು ಯುದ್ಧಕ್ಕೆ ಸಿದ್ಧಳಾಗಿ ಹೊರಡ್ತಾ ಇದ್ದಾಳೆ.

ಗಜಪುರದ ವಿಶೇಷ ಎಂದ್ರೆ ಅಲ್ಲೆಲ್ಲವೂ ಕೂಡ ಸ್ತ್ರೀಯರೇ ಇರತಕ್ಕಂತಹದ್ದು. ಅದೊಂದು ಸ್ತ್ರೀ ರಾಜ್ಯ. ಹೊಳಪಾಗಿರ್ತಕ್ಕಂತಹ ಚಂಚಲವಾದ ಒಂದು ಕಣ್ಣಿನ ನೋಟವನ್ನು ಹೊಂದಿರತಕ್ಕಂಥವರು, ಭಾರವಾದ ಎದೆ ವಕ್ಷಸ್ಥಳಗಳಿಂದ ಕೂಡಿದವರು, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳಂತೆ ಶೋಭಿಸತಕ್ಕಂತಹ ದುಂಡಾದ ಮುಖವನ್ನು ಹೊಂದಿರತಕ್ಕಂತಹ ಆ ಮಾನಿನಿಯರು ತಮ್ಮ ಸಣ್ಣದಾದಂತಹ ಸೊಂಟದಿಂದ ಕೂಡಿದ, ಅಷ್ಟೇ ಯೌವನದ ಅಹಂಕಾರದಿಂದ ಗರ್ವಿತರಾದಂತಹವರು, ಹೊಸದಾದ ಚಿನ್ನ ಹೇಗೆ ಶೋಭಿಸುತ್ತೋ ಅಂತಹ ಬಣ್ಣದ ಶರೀರವನ್ನು ಹೊಂದಿರತಕ್ಕಂತಹ 300,000 ಹೆಚ್ಚಿನ ಸಂಖ್ಯೆಯ ಹೆಣ್ಣಿನಿಂದ ಕೂಡಿದ ಸೈನ್ಯ ಆ ಪ್ರಮಿಳೆಯ ಸುತ್ತಲೂ ಸೇರಿದೆ. ಆ ಚಂಚಲ ಮನಸ್ಕರಾದ ಸ್ತ್ರೀಯರ 100,000 ಅಶ್ವಸೈನ್ಯ, 1,000 ಆನೆಗಳ ಸೈನ್ಯ, 100,000 ರಥವುಳ್ಳ ಸೈನಿಕರು ಒಟ್ಟಾಗಿ ಅರ್ಜುನನ ಜೊತೆ ಹೋರಾಡಲು ಸಿದ್ಧರಾಗಿದ್ದಾರೆ.

ರಣರಂಗದಲ್ಲಿ ಹೋರಾಡುವ ವೀರ ನಾರಿಯರು ಚಲನವನ್ನು ತೊಟ್ಟಿದ್ದಾರೆ. ತಮ್ಮ ಎದೆಭಾಗಗಳನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ದಾರೆ. ಕಾಂತಿಯಿಂದ ಚಿಮ್ತಾ ಇರತಕ್ಕಂತಹ ಕೂದಲನ್ನ ಅತ್ಯಂತ ವ್ಯವಸ್ಥೆಯಿಂದ ಸರ್ಪಾಕಾರವಾಗಿ ಹೆಣೆದು ಕಟ್ಟಿದ್ದಾರಂತೆ. ಸುಗಂಧ ದ್ರವ್ಯಗಳನ್ನು ಶರೀರಕ್ಕೆಲ್ಲ ಲೇಪಿಸಿಕೊಂಡಿದ್ದಾರೆ. ಥಳಥಳ ಹೊಳೆಯತಕ್ಕಂತಹ ಆಭರಣಗಳನ್ನು ಧರಿಸಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಮುಖದಲ್ಲಿ ನಗು ಎಂಬತಕ್ಕಂಥ ಮಿಂಚುಗಳನ್ನು ಹೊರಸುಸ್ತಾ ಇದ್ದಾರಂತೆ. ಅವರ ಕಾಲುಗಳು ಹೆಚ್ಚಿನ ಶುಭ್ರತೆಯಿಂದ ಹೊಳಿತಾ ಇದೆ ಮತ್ತು ಅವರ ಮೃದುವಾದ ಸೊಗಸಾದ ತೋಳುಗಳು ಆಯುಧಗಳನ್ನು ಹಿಡಿದಿದ್ದಂತಹ ವೀರ ವನಿತೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆಯಂತೆ. ಈ ರೀತಿಯಲ್ಲಿ

ಪೀಠಭೂಮಿಯ ಮುಂದೆ ನುಗ್ತಾ ಇದ್ದಾರಂತೆ. ಇಲ್ಲಿ ಒಟ್ಟಿನಲ್ಲಿ ತಮ್ಮ ಅಂಗಾಂಗಗಳು ಚೆನ್ನಾಗಿ ಕಾಣುವಂತೆ ಆ ಸ್ತ್ರೀಯರು ವಸ್ತ್ರದಿಂದ ಬಿಗಿದಿದ್ರು ಅನ್ನುವ ಮಾತನ್ನ ಕವಿ ಹೇಳ್ತಾ ಇದ್ದಾನೆ.

ಪ್ರಮೀಳೆಯ ಸ್ತ್ರೀ ಸೈನ್ಯ ನಿಧಾನವಾಗಿ ಮುಂದುವರೆದು ಬರ್ತಾ ಇದೆ. ಮೃದುವಾದ ತೋಳುಗಳಿಂದ ಕೂಡಿದ ಉಬ್ಬಿದ ಸ್ತನಗಳಿಂದ ಕೂಡಿರತಕ್ಕಂಥವರು ಆ ಯೌವನದ ಅಹಂಕಾರದಿಂದ, ಜೊತೆಗೆ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂತಹ ಅಂಗಾಂಗಗಳಿಂದ ಕೂಡಿದ್ದಾರೆ. ಚಿನ್ನದ ಆಭರಣಗಳಂತೂ ವರ್ಣರಂಜಿತವಾಗಿ ಹೊಳಿತಾ ಇದೆ. ಇನ್ನು ಅವರ ಕಣ್ಣುಗಳಂತೂ ದುಂಬಿಯಂತೆ ಕಪ್ಪಾದ ಆ ಕಣ್ಣುಗಳು, ಚಂಚಲವಾದ ಕಣ್ಣುಗಳು ಜನರನ್ನು ಮರುಳು ಮಾಡ್ತಾ ಇದೆಯಂತೆ. ಸಿಂಧೂರದ ತಿಲಕದಿಂದ ಅವರ ಹಣೆಗಳು ರಾರಾಜಿಸ್ತಾ ಇದೆ. ಮೃದುವಾಗಿ ಸದ್ದು ಮಾಡತಕ್ಕಂತಹ ಆಭರಣದಿಂದ ಕೂಡಿದ ವಸ್ತ್ರಗಳನ್ನು ಧರಿಸಿದ್ದಾರೆ. ಜೊತೆಯಲ್ಲಿ ತಮ್ಮ ಹುಬ್ಬಿನ ಕಟಾಕ್ಷವನ್ನ ಜನರಿಗೆ ಪ್ರದರ್ಶನವನ್ನ ಮಾಡ್ತಾ ಆ ಕನ್ನೀರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬರ್ತಾ ಇದ್ದಾರೆ.

ಆ ಸೈನ್ಯದ ದೃಶ್ಯವನ್ನು ಏನಂತ ಹೇಳಲಿ, ಚಿಮ್ಮುವ ಕಣ್ಣುಗಳ ಕಾಂತಿಯಿಂದ ಕೂಡಿದೆಯರಂತೆ. ಸುಂದರವಾದಂತಹ ಜೋಡಿಯ ತೊಡೆಗಳನ್ನು ಹೊಂದಿದ, ವಕ್ಷಸ್ಥಳವಂತೂ ಅತ್ಯಂತ ದುಂಡಾಗಿ ಆಕರ್ಷಣೀಯವಾಗಿದೆ. ಅಂತಹ ಅಂಗಾಂಗಗಳಿಂದ ಕೂಡಿದಂತಹವರು ಹೆಚ್ಚಿನ ಚಪಲತೆಯನ್ನು ಹೊಂದಿದ್ದಾರಂತೆ ಪ್ರಣಯ ಕೇಳಿಯಲ್ಲಿ. ಅದರಲ್ಲೂ ಪುರುಷರನ್ನು ಗೆಲ್ಲತಕ್ಕಂತಹ ಆ ಶಕ್ತಿಯನ್ನ ಅವರು ಪಡೆದುಕೊಂಡಿದ್ರಂತೆ. ತಮ್ಮ ಮನಸ್ಸಿಗೆ ಬಂದ ಹಾಗೆ ಭೋಗ ಪಡತಕ್ಕಂತಹ ಆ ಕಾಮಿನಿಯರು ಈಗ ಅರ್ಜುನನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಚಿನ್ನದ ರಥವನ್ನೇರಿ ಬರ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ಎಲ್ಲ ಪರಿವಾರದವರು ಕೂಡ ಆ ಎಲ್ಲ ವೀರರು ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರಂತೆ.

ತನ್ನ ಕುಡಿನೋಟವನ್ನ ಮಿಂಚಿನಂತೆ ಬೀರ್ತಾ ಇದ್ದಾರೆ ಆ ನೋಡುಗರ ಕಡೆಗೆ. ಅದು ಅವರಿಗೆ ಅತ್ಯಂತ ಆಶ್ಚರ್ಯವೂ ಆತಂಕದಿಂದ ಕೂಡಿರತಕ್ಕಂತಹ ದೃಶ್ಯ ಕೂಡ ಆಗಿದೆ. ಇನ್ನು ಕುದುರೆಗಳ ಆ ಕುರಪುಟದ ಧೂಳು ವಾತಾವರಣದಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಮೃದುವಾದ ತೋಳುಗಳಿಂದ ಹಿಡಿದಂತಹ ಆಯುಧಗಳ ಕಾಂತಿ ಎಲ್ಲೆಲ್ಲೂ ತಮ್ಮ ಬೆಳಕನ್ನ ಬೀರ್ತಾ ಇದೆಯಂತೆ. ಹೀಗೆ ನಾನಾ ರೀತಿಯ ಆಯುಧಗಳಿಂದ ಕೂಡಿ ಮನ್ಮಥನ ಬಿಲ್ಲಿನಂತೆ ಬಾಗಿದ್ದಂತಹ ಆ ಕನ್ಯೆಯರು ಆ ತಮ್ಮ ಸುಂದರವಾದಂತಹ ಹುಬ್ಬುಗಳ ಕಟಾಕ್ಷವನ್ನ ಜನರಿಗೆಲ್ಲ ತೋರಿಸ್ತಾ ಇದ್ದಾರಂತೆ. ಹೀಗೆ ಆ ಸ್ತ್ರೀ ಬಲವು ಬಂದು ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ.

ಪ್ರಪಂಚದಲ್ಲೇ ಆಶ್ಚರ್ಯಕರವಾಗಿರತಕ್ಕಂತಹ ಒಂದು ಹೆಣ್ಣುಗಳ ಸೈನ್ಯ ಇದು. ಅರ್ಜುನನಿಗೆ ವಿಜಯನೆಂಬ ಅನ್ವರ್ಥನಾಮವೂ ಕೂಡ ಇದೆ. ಅಂತಹ ವಿಜಯನ ಮೇಲೆ ವಿಜಯ ಸಾಧಿಸಲಿಕ್ಕೆ ಈ ಪ್ರಮಿಳೆಯ ಸೈನ್ಯ ದಾಳಿ ಮಾಡ್ತಾ ಇದೆ. ಆನೆ, ಕುದುರೆ, ರಥ ಮತ್ತು ಕಾಲಾಳುಗಳು ಅನ್ನತಕ್ಕಂತಹ ಚತುರಂಗ ಬಲದ ಮೇಲೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರಂತೆ. ಬಾಲ ಸೂರ್ಯನ ಬಿಂಬ ಮತ್ತು ಚಂದ್ರಮಂಡಲದ ಕಾಂತಿ, ಬಹುಶಃ ಇವೆರಡೂ ಒಟ್ಟಾಗಿ ಸೇರಿದ್ರೆ ಹೇಗೆ ಕಾಂತಿಯಿಂದ ಕೂಡುತ್ತೋ ಅಂತಹ ಚಿನ್ನದ ರಥದ ಮೇಲೆ ಆ ರಾಣಿಯಾದಂತಹ ಪ್ರಮೀಳೆ ಕಾಣಿಸ್ಕೊಳ್ತಾ ಇದ್ದಾಳೆ. ಅವಳ ಮುಖದ ಕಾಂತಿ ಕೂಡ ಹೊಳಿತಾ ಇದ್ದಂತೆ. ಹೀಗೆ ಆ ಯುದ್ಧದ ಸೈನ್ಯದ ಮಧ್ಯದಲ್ಲಿ ಆ ಪ್ರಮೀಳೆ ಕಂಡು ಬಂದಿದ್ದಾಳೆ.

ಪ್ರಮೀಳೆ ತುಂಬಾ ಸುಂದರಳಾದಂತಹ ಕನ್ಯೆ, ಜೊತೆ ಜೊತೆಯಲ್ಲಿ ವಿಷಕನ್ಯೆ ಕೂಡ. ಅಂತಹ ರಾಣಿಯಾದ ಪ್ರಮೀಳೆ ಸ್ವರ್ಣ ಖಚಿತ ರಚದಲ್ಲಿ ಬರ್ತಾ ಇದ್ದಾಳೆ. ಸೈನ್ಯದ ಮಧ್ಯೆ ಬಂದು ನಿಂತು ನೋಡುವಾಗ ಆ ಅರ್ಜುನನ ರಥದ ಮೇಲೆ ಶ್ರೇಷ್ಠ ಹನುಮಂತನ ಧ್ವಜ ಆ ಲಾಂಛನದಲ್ಲಿ ಇದೆ. ಮೊದಲೇ ಕಿರೀಟಿ ಎನ್ನತಕ್ಕಂತಹ ಅಭಿಧಾನದಿಂದ ಶೋಭಿಸ್ತಾ ಇರತಕ್ಕಂತಹ ಅರ್ಜುನನನ್ನು ಕಂಡು ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಓಹೋ, ನೀನೇನಪ್ಪ ಅರ್ಜುನ ಅಂದ್ರೆ, ನಾನು ನಿನ್ನ ಕುದುರೆಯನ್ನು ಕಟ್ಟಾಕಿದ್ದೇನೆ, ಕುದುರೆ ಬಿಡಿಸಲು ಏನ್ ಯೋಚನೆ ಮಾಡ್ತಾ ಇದ್ದಿ? ನನ್ನ ಶಸ್ತ್ರಾಸ್ತ್ರ ಪರಾಕ್ರಮವನ್ನ ನೋಡು ಅಂತ ಹೇಳಿ ಬಿಲ್ಲನ್ನ ಠೇಂಕಾರ ಮಾಡ್ತಾ ಇದ್ದಾಳೆ ಆ ಪ್ರಮೀಳೆ.

ಅರ್ಜುನ ಮೊದಲೇ ವೀರರ ಜೊತೆ ಕಾದಾಡಿದಂತಹ ಪರಾಕ್ರಮಿ, ಈಗ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ನಾರಿಯ ಜೊತೆ ನಿಂತು ಬಾಣ ಪ್ರಯೋಗ ಮಾಡುವಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಆತ ಇದ್ದಾನೆ. ಮನ್ಮಥನ ವೈರಿಯಾಗಿರ್ತಕ್ಕಂತಹ ಶಿವನ ಜೊತೆಯಲ್ಲಿ ಹೋರಾಡಿ ಶಿವಧನುಸ್ಸನ್ನು ಪಡೆದುಕೊಂಡಂತಹ ಮಹಾವೀರ, ಈಗ ಇಂತಹ ಒಬ್ಬ ಹೆಣ್ಣಿನ ಮೇಲೆ ಬಾಣವನ್ನು ಬಿಡ್ಲಿಕ್ಕೆ ಹೇಗೆ ಪ್ರಯೋಗ ಮಾಡಲಿ ಅನ್ನುವ ಯೋಚನೆ ಕಷ್ಟ ಅರ್ಜುನನ್ನ ಕಾಡ್ತಾ ಇದೆ. ಶಿವಶಿವ, ಮೃದು ಮಂಚದ ಮೇಲೆ ಕಾಮಕೇಳಿಯಲ್ಲಿನ ಯುದ್ಧಕ್ಕೆ ತಕ್ಕ ಚಮತ್ಕಾರವನ್ನ ತೋರಿಸ್ತಕ್ಕಂತ ಹೆಣ್ಣು ಇವಳು. ಆ ಪ್ರತಾಪವನ್ನ ಯುದ್ಧಭೂಮಿಯಲ್ಲಿ ತೋರಿಸಿದ್ರೆ ನೀರಸ ಅನಿಸ್ಬಿಡುತ್ತಲ್ಲ ಅಂತ ಅರ್ಜುನ ಹೇಳುವಾಗ ಪ್ರಮೀಳೆ ಅರ್ಜುನ್ಗೆ ಹೇಳ್ತಾ ಇದ್ದಾಳೆ.

ಅರ್ಜುನನ ಇಂತಹ ಹಾಸ್ಯದ ಮಾತುಗಳಿಗೆ ಆಕೆ ಹೇಳ್ತಾಳಂತೆ, ಅಯ್ಯೋ ಪಾರ್ಥ, ಈಗಲೂ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನು, ಅಂದರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಧೈರ್ಯದಿಂದ ಹೋರಾಡುವ ಇಚ್ಛೆ ಇದ್ರೆ ನನ್ನ ಎದುರು ನಿಂತು ನೋಡು ಅಂತ ಹೇಳಿ ಪ್ರಮೀಳೆ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾಳೆ. ಅವನು ಅದನ್ನು ಸಹಿಸಿಕೊಳ್ತಾನೆ. ಮತ್ತೆ ಮೃದುವಾಗಿ ನಗ್ತಾ ಪ್ರಮೀಳೆಗೆ ಹೇಳ್ತಾನೆ,

0: ಕೇವಲ ಇಂದ್ರಿಯಗಳ ಸುಖಕ್ಕೋಸ್ಕರ ಸ್ತ್ರೀ ಸಹವಾಸಕ್ಕೆ ನಾನು ಸ್ವಾಧೀನನಾಗುವುದಿಲ್ಲ, ಆಗ ಕೇವಲ ವಿಷಯೋಗವೇ ಆಗಿ ಬರುತ್ತೆ. ಹಾಗಾಗಿ ನಿನ್ನಂತಹ ವಿಷಕನ್ಯರನ್ನ ಕೂಡಿ ಬಾಳತಕ್ಕಂತಹ ಪುರುಷರಿದ್ದಾರಾ? ಇರಲಿ, ಈಗ ವಿರೋಚಿತವಾದ ಮಾತನಾಡತಕ್ಕಂತಹದ್ದು ನಿನಗೆ ತಕ್ಕದಾಗಿಲ್ಲ. ನಿನ್ನ ಈ ಕೆಟ್ಟ ಹಠವನ್ನು ಬಿಟ್ಟುಬಿಡು, ಒಳ್ಳೆಯ ಮಾತಿನಲ್ಲಿ ಕುದುರೆಯನ್ನ ಬಿಟ್ಟುಕೊಟ್ಟು ಬಿಡು. ಯಾಕೆಂದ್ರೆ ನನಗೆ ಸ್ತ್ರೀ ಹತ್ಯೆಯನ್ನು ಮಾಡತಕ್ಕಂತಹ ಆ ದೋಷದ ಪಾಪ ನನಗೆ ಬೇಡ ಇಲ್ಲ. ನನಗೆ ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ. ನಿನ್ನನ್ನ ಕೊಂದುಬಿಟ್ಟು ಕುದುರೆ ಬಿಡಿಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ರಮೀಳೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ.
1: ಕಾದಲಂಬಿಂದೇ

ಏ ಪಾರ್ಥ, ಹರಿತವಾದ ಬಾಣವನ್ನ ಪ್ರಯೋಗ ಮಾಡಿ ಈ ಕ್ಷಣವೇ ನಿನ್ನನ್ನು ಕೊಲ್ಲಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆದರೆ ಪ್ರೀತಿಯಿಂದ ನಾನು ನಿನಗೋಗಿ ಆಸೆಪಟ್ಟು ಬಂದಿದ್ದೇನೆ. ನಿನ್ನ ಜೊತೆ ಕೂಡತಕ್ಕಂತಹ ಬಯಕೆಯ ಸುಖವನ್ನ ನಾನು ನಿನಗೆ ನೀಡ್ತಾ ಇದ್ದೇನೆ. ಸುರತದ ನಂತರವೂ ಕೂಡ ನಿನಗೆ ಸಾವಂತೂ ತಪ್ಪಲ್ಲ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ. ಆದ್ರಿಂದ ಒಂದು ಕೆಲಸ ಮಾಡಪ್ಪ, ನೀನೇ ಪ್ರೀತಿಯಿಂದ ನನ್ನನ್ನು ರಮಿಸಿಬಿಟ್ಟು ಸುಖವನ್ನು ಪಡೆದುಕೋ. ಮತ್ತೆ ನಿನಗೆ ಯುದ್ಧವೇ ಬೇಕಾದ್ರೆ ನಿನ್ನ ಪೌರುಷವನ್ನು ತೋರಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಆ ಪ್ರಮೀಳೆ ಪಾರ್ಥನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳಂತೆ.

ತ್ರೇತಾಯುಗದಲ್ಲಿ ಶೂರ್ಪನಕಿ ಆಸೆಪಟ್ಟು ಲಕ್ಷ್ಮಣನ ಹಿಂದೆ ಬಂದಿದ್ದಾಗ ಅವಳನ್ನು ಭಂಗಗೊಳಿಸಿದ ಹಾಗೇನೆ ಪ್ರಮೀಳೆಯನ್ನು ಕೂಡ ನೋಯಿಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನವನ್ನು ಅರ್ಜುನ ತೆಗೆದುಕೊಂಡಿದ್ದಾನೆ. ತನ್ನ ಗಾಂಡೀವನ್ನು ಹೂಡಿ ಸಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆದರೆ ಆಕೆ ಅದನ್ನು ತುಂಡು ಮಾಡಿ ಅರ್ಜುನನ ಬಿಲ್ಲಿನ ಹಗ್ಗವನ್ನೇ ಕತ್ತರಿಸಿದ್ದಾಳೆ. ಆಗ ಇಂದ್ರನ ಮಗನಾದಂಥ ಅರ್ಜುನ ಮತ್ತೊಂದು ಹಗ್ಗವನ್ನು ಕಟ್ಟಿ ಶರಸಂಧಾನವನ್ನು ಮಾಡಲಿಕ್ಕೆ ಹೊರಟನಾದಾಗ ಅತ್ಯಂತ ಶ್ರೇಷ್ಠವಾದ ಬಾಣವನ್ನು ಮಂತ್ರಸಹಿತವಾಗಿ ಕೂಡಿ ಪ್ರಮೀಳೆಯ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧನಾಗಿಬಿಟ್ಟಿದ್ದಾನೆ.

0: ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರ ವಾಣಿ ಒಂದು ಮೊಳಗ್ತಾ ಇದೆ. ಅದು ಎಲ್ಲರಿಗೂ ಕೇಳಿಸುವ ಹಾಗೆ ತನ್ನ ಧ್ವನಿಯನ್ನು ಹೇಳ್ತಾ ಇದೆಯಂತೆ. ಏ ಪಾರ್ಥ, ಹೆಂಗಸನ್ನ ಕೊಲ್ಲಲಿಕ್ಕೆ ಹಿಂಜರಿದೆ, ಮಹಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಲ್ಲಪ್ಪ. ಇಂತಹ ಅಸ್ತ್ರಗಳಿಂದ ಆಕೆಯನ್ನ ಹಿಮ್ಮೆಟ್ಟಿಸತಕ್ಕಂತಹದ್ದು ಅಸಾಧ್ಯ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಮನದ ಒಳಭಾಗದಲ್ಲಿ ಇರಬಹುದಾಗಿರ್ತಕ್ಕಂತಹ ಅಹಂಕಾರವನ್ನ ಸ್ವಲ್ಪ ಬಿಟ್ಟು ಹೊರಗೆ ಬಾ. ಈಕೆಯನ್ನ ವಿವಾಹವನ್ನು ಮಾಡ್ಕೊಂಡ್ಬಿಡು. ಇವಳೇನಾದರೂ ನಿನ್ನ ಪತ್ನಿಯಾದರೆ ಮುಂದೆ ನಿನಗೆ ಒಳ್ಳೆಯದೇ ಆಗತ್ತೆ ಅನ್ನುವ ಆ ಧ್ವನಿಯನ್ನ ಕೇಳಿದಾಗ ಅರ್ಜುನ ಸ್ವಲ್ಪ ಕಾಲ ನಿಂತು ಯೋಚಿಸ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೀತಾ ಇರ್ತದೆ, ಅಂತವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆ ಏನಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೀಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದ

0: ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3.66 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನಾ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
4: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದ್ರೆ ತಪ್ಪಾಗಲಾರದು. ಏಕೆ ಅಂದ್ರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದ್ರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೆ ಆದ್ರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿ ಆಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ

0: ಡಿಕೆ ಶಿವಕುಮಾರ್. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ, ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಸರತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದ್ರೇನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೆಟಾಲ್ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕ್ಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನತ್ತೆ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೇ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋದು ನಮ್ಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರುಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನಕ್ಕೆ ಗಾಂಧಿ ಬಂದರು. ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಹೆಂಡತಿನ ಒಪ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು. ನಮ್ಮ ಬೆಲೆ ಬಾಳೋಂಥ ವಸ್ತು ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ, ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು. ನೀವು ಪುಸಲಾಯಿಸಿದರೆ ನಿಮ್ಮ ತಾಳಕ್ಕೆ ಕುಣಿತಾರೆ ಅವರು, ಆದರೆ ಅವುಗಳನ್ನ ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೆಂಗೆ, ಅವು ಬೇಕೇ ಬೇಕು. ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ. ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗೆ ಇಷ್ಟ ಇಲ್ಲಲ್ಲ. ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ. ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ. ಈಗಲೇ ನನ್ನ ಒಡವೆಗಳು ಒಂದು ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡೆ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನ ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದು.

ಇಲ್ಲ, ಅದಲ್ಲ ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನೋ ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ರು, ಆದರೆ ಒಡೆಯವುಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು. ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟಿಂದ ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಕಾಂಗ್ರೆಸ್ ಮಹಾಸಭೆ ಪ್ರಾರಂಭ ಆಗೋದಕ್ಕೆ ಇನ್ನೂ 2 ದಿವಸ ಇತ್ತು. ಗಾಂಧೀಜಿ ಏನು ಮಾಡಿದರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲಸಗಾರರಾಗಿ ಅನುಭವ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಕಲ್ಕತ್ತಾಗೆ ಬಂದ ಕೂಡಲೇ ಕಾಂಗ್ರೆಸ್ ಕಚೇರಿಗೆ ಹೋದರು. ಬಾಬು ಭೂಪೇಂದ್ರನಾಥ್ ಬಸು ಮತ್ತು ಘೋಷಾಲ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ಭೂಪೇಂದ್ರ ಬಾಬು ಹೋಗಿ ಇವ್ರು ಹೇಳಿದ್ರಂತೆ, ನಾನು ಸೇವೆ ಮಾಡ್ಬೇಕಂತೀನಿ, ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತ ಹೇಳಿದ್ರಂತೆ. ಅವ್ರು ಇಲ್ಲಿ ನೋಡಿ, ನನಗೆ ನಿಮ್ಮ ಹತ್ರ ಯಾವ ಕೆಲಸನೂ ಇಲ್ಲ, ಘೋಷಾಲರಿದ್ದಾರೆ ನೋಡಿ, ನಿಮಗೆ ಯಾವ್ದಾರು ಕೆಲಸ ಕೊಡ್ತಾರೆ ಅಲ್ಲಿ ಹೋಗಿ ಅಂದರು. ಇವರು ಘೋಷಾಲರ ಕಡೆ ಹೋದರು. ಅವರು ಮೇಲೆ ಕೆಳಗೆ ನೋಡಿ, ನಾನು ನಿನಗೆ ಗುಮಾಸ್ತೆ ಕೆಲಸ ಮಾತ್ರ ಕೊಡ್ಬೋದಪ್ಪ, ಮಾಡ್ತೀಯ ನೀನು ಅಂತ ಕೇಳಿದ್ರಂತೆ. ಇವರು ಖಂಡಿತವಾಗಿ ಮಾಡ್ತೀನಿ, ನನ್ನ ಶಕ್ತಿಗೆ ಮೀರದೇ ಇರುವಂಥ ಯಾವ ಕೆಲಸ ಕೊಟ್ಟರೂ ಮಾಡ್ತೀನಿ, ಅದಕ್ಕೆ ಬಂದಿದ್ದೇನೆ ಅಂದರು. ಹಾಂ, ಇದು ಕರೆಕ್ಟಪ್ಪ ಭಾವನೆ ಅಂದು, ನೋಡಿ ಈ ಹುಡುಗ ಹೇಳೋದನ್ನು ಕೇಳಿ, ಹೇಗೆ ಮಾಡ್ತಾ ನೋಡಿ ಅಂತ ಹೇಳಿದ್ರಂತೆ. ನಂತರ ಇವ್ರ ಕಡೆ ತಿರ್ಕೊಂಡು, ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿ ರಾಶಿ ಕಾಗದ ಬಿದ್ದಿದ್ದಾವೆ, ಅವುಗಳ ವ್ಯವಸ್ಥೆ ನೀ ಮಾಡಬೇಕು. ಒಂದು ಕುರ್ಚಿ ಎಳ್ಕೊಂಡು ಕೂತ್ಕೊ, ಕೆಲಸ ಪ್ರಾರಂಭ ಮಾಡು. ನೀನೇ ನೋಡ್ತಿರೋ ಹಾಗೆ ನನ್ನ ಬಳಿಗೆ 106 ಜನ ಬರ್ತಾರೆ, ನಾನು ಅವ್ರನ್ನ ನೋಡಲೋ ಈ ಕಾಗದ ನೋಡಲೋ ಉತ್ತರ ಬರೀಲೋ ಗೊತ್ತಾಗ್ತಾ ಇಲ್ಲ. ಈ ಕೆಲಸ ಮಾಡೋ ಒಬ್ಬ ಗುಮಾಸ್ತ ನನಗಿಲ್ಲ. ಈ ಹೆಚ್ಚಿನ ಕಾಗದೊಳಗೆ ಏನು ಇರೋದಿಲ್ಲ, ನೀನು ದಯವಿಟ್ಟು ಪತ್ರ ಎಲ್ಲ ಓದು, ಉತ್ತರ ಬರಿ. ಕಾಗದಗಳಲ್ಲಿ ಯಾವುದಕ್ಕೆ ತಲುಪಿದೆ ಅಂತ ಉತ್ತರ ಕೊಡಬೇಕು, ಅದಕ್ಕೆ ಉತ್ತರ ಕೊಡು. ಉತ್ತರ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾದ್ರೆ ಅಂಶ ಇದ್ದರೆ ಆ ಕಾಗದ ನನಗೆ ಕೊಡು, ಅಷ್ಟು ಸಾಕು ಅಂದರು. ಘೋಷಾಲರ ನಂಬಿಕೆ ನೋಡಿ ಭಾಳ ಸಂತೋಷ ಆಯಿತು. ಇವ್ರ ಪರಿಚಯ ಇಲ್ಲ ಘೋಷಾಲರ, ಇವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಕಾಗದ ರಾಶಿ ಕಲಿಸುವಂಥ ಕೆಲಸ ಗಾಂಧೀಜಿ ಮಾಡೋಕ್ಕೆ ಶುರು ಮಾಡಿದರು. ಅದು ಕೆಲಸ ಸುಲಭದ ಕೆಲಸ, ಅವರಿಗೆ ಬೇಗ ಮುಗಿಸ್ಬಿಟ್ರಂತೆ. ಘೋಷಾಲರಿಗೆ ಭಾಳ ಖುಷಿ ಆಯಿತು. ಘೋಷಾಲರ ಸ್ವಭಾವ ಅಂದರೆ ಹೆಚ್ಚು ಮಾತಾಡುವಂಥ ಸ್ವಭಾವ, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಮುಂದೆ ಇವರು ಪರಿಚಯ ಆದಮೇಲೆ, ಛೇ ಛೇ ಛೇ, ನಿಮ್ಮಂಥವ್ರಿಗೆ ಗುಮಾಸ್ತೆ ಕೆಲಸ ಕೊಟ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಇವ್ರು ಹೇಳಿದ್ರಂತೆ, ಬೇಜಾರು ಮಾಡ್ಕೋಬೇಡಿಪ್ಪ, ಮನಸ್ಸಿಗೆ ಹಚ್ಕೋಬೇಡಿ, ನಿಮ್ಮ ಮುಂದೆ ನಾನು ಎಷ್ಟರವನು, ಕಾಂಗ್ರೆಸ್ ಸೇವೆಯಲ್ಲಿ ನೀವು ಮುದುಕರಾಗಿದ್ದೀರಿ, ನೀವು ಭಾಳ ಹಿರಿಯರು, ನನಗೇನೂ ಗೊತ್ತಿಲ್ಲ, ಯುವಕ ನಾನು, ಈ ಕೆಲಸ ನನಗೆ ವಹಿಸಿ ಭಾಳ ಉಪಕಾರ ಮಾಡಿದಿರಿ, ನನಗೆ ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ಅಪೂರ್ವವಾದಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಅಂದರು. ಅವ್ರು ಹೇಳಿದ ನಿಜ ಹೇಳಬೇಕಂದ್ರೆ ಇದೇ ಸರಿಯಾದ ಮನೋಭಾವ, ಆದರೆ ಈ ಹುಡುಗರಿಗೆ ಗೊತ್ತಾಗಲ್ಲ. ಇದು ನನಗೆ ಕಾಂಗ್ರೆಸ್ಸು ಅದ್ರ ಜನ್ಮಕಾಲದಿಂದನೂ ಪರಿಚಯ ಇದೆ, ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ ಮಿಸ್ಟರ್ ಹ್ಯೂಮ್ ಜೋಡಿ ನಾನು ಇದ್ದೆ ಅಂತ ಅನ್ಕೋಬೋದಪ್ಪ. ಘೋಷಾಲ್ ಜೊತೆಗೆ ಗಾಂಧೀಜಿ ಮಿತ್ರರಾದರು, ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ರು. ಒಂದ್ಸಲ ಘೋಷಾಲ್ ಅವ್ರ ಶರ್ಟಿನ ಗುಂಡಿ ಕಿತ್ತೋಯ್ತು, ಅವ್ರ ಬಸೇವಕ ಗುಂಡಿ ಹೊಲ್ಕೊಡ್ತಾ ಇದ್ದ, ಇಲ್ಲಿ ಕೊಡು ಅಂತ ಹೇಳಿ ತೊಗೊಂಡು ತಾವೇ ಹಾಕೋಕೆ ಹೋದಾಗ ಅವರು, ಏ ನಿಮ್ಗೆ ಯಾಕ್ರಿ ಗುಂಡಿ ಹಾಕೋ ಕೆಲಸ ಅಂದರು. ಹೇಳಿದ್ರಂತೆ, ನೋಡಿ ಶರ್ಟಿನ ಗುಂಡಿ ಹಾಕ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಸೆಕ್ರೆಟ್ರಿಗೆ ಸಮಯ ಇಲ್ಲ, ಬೇರೆ ಕೆಲಸ ಇರ್ತದೆ ಅಂತ ಗಾಂಧೀಜಿನೇ ಹೋಗಿ ಅವ್ರ ಅಂಗಿ ಗುಂಡಿ ಹಾಕ್ಕೊಟ್ರಂತೆ. ಅವ್ರು ಹೇಳ್ತಾರೆ, ಯಾವ ಸೇವೆಯಲ್ಲೂ ಕೂಡ ಅತೃಪ್ತಿ ಉಂಟಾಗಲಿಲ್ಲ ನನಗೆ, ಸೇವೆ ಮಾಡೋದ್ರಿಂದ ದೊರೆತಂಥ ಲಾಭ ಭಾಳ ದೊಡ್ಡದಾದದ್ದು. ಏನಾಯ್ತು ಇದರಿಂದ ಅಂದರೆ, ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಗೊತ್ತಾದವು, ಅನೇಕ ಮುಖಂಡರದೆಲ್ಲ ಪರಿಚಯ ಆಯಿತು, ಸುರೇಂದ್ರನಾಥ್ ಆಗಲಿ ಗೋಖಲೆ ಅವರಾಗಲಿ ಅಂತ ಅತಿರಥ ಮಹಾರಥರ ಚಲನವಲನಗಳನ್ನು ನೋಡ್ಕೊಳ್ಳೋಕೆ ಅವಕಾಶ ಆಯಿತು. ಆದರೆ ಅವಾಗ ಗಮನಿಸಿದ್ದೇನು ಅಂದರೆ, ಕಾಂಗ್ರೆಸ್ನಲ್ಲಿ ಭಾಳ ಸಮಯ ಪೋಲಾಗ್ತಾ ಇದೆ, ಇಂಗ್ಲೀಷ್ ಭಾಷೆಗೆ ನಮ್ಮ ಕಾರ್ಯಕಲಾಪಗಳಲ್ಲಿ ಭಾಳ ಮುಖ್ಯ ಆಗಿದ್ದುಕೊಟ್ಟು ನಮ್ಮ ಭಾಷೆಗಳನ್ನು ಕಳ್ಕೊತಿದ್ದೀವಲ್ಲ ಅಂತ ದುಃಖ ಆಯಿತು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯ ಇರಲಿಲ್ಲ,

0: ಒಬ್ಬ ಮಾಡೋ ಕಾರ್ಯವನ್ನು ಅನೇಕರು ಮಾಡ್ತಾಯಿದ್ರು. ಅತಿ ಮುಖ್ಯವಾದ ಅನೇಕ ಕಾರ್ಯಗಳನ್ನು ಯಾರೂ ಮಾಡ್ತಿರಲಿಲ್ಲ. ಇದನ್ನೆಲ್ಲ ಗಮನ ಇಟ್ಟೆ ನಾನು. ಗಮನ ಇಟ್ಟಾಗ ನನಗನ್ನಿಸಿದ್ದೇನು ಅಂತ ಗಾಂಧಿ ಬರೀತಾರೆ. ಏನನ್ನಿಸ್ತು ಅಂದರೆ, ಇದರಿಂದ ಯಾವ ಕೆಲಸಕ್ಕೂ ನಾನು ಕಡಿಮೆ ಬೆಲೆಯನ್ನು ಕಟ್ಟೋನಾಗಲಿಲ್ಲ, ಯಾವ ಕೆಲಸನೂ ಒಳ್ಳೆ ಕೆಲಸನೇ ಅನ್ನೋ ತೀರ್ಮಾನಕ್ಕೆ ಬಂದೆ ನಾನು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: गीतों भरी कहानी इस श्रृंखला में आप सुन रहे थे अरगवान लबही की लिखी कहानी अंजलि, वाचन स्वर नेहा शर्मा का, संपादन सहयोग काजल भदरगे, कार्यक्रम के प्रस्तुतकर्ता जुबैर खान। अगले सप्ताह किसी नई कहानी के साथ होंगे हाजिर, तब तक दीजिए इजाजत, नमस्कार।
1: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
3: ಆಕಾಶವಾಣಿ ಕಾರವಾರ. ಗೀತೆಗೊಂದು ಪ್ರಶ್ನೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.
4: ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ.
5: ಗೀತೆಗೊಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ನಾವು ಹಾಜರಾಗಿದ್ದೇವೆ. ನಾನು ಶಾರದಾ ಯುವರಾವ್ ಹಾಗೂ ನನ್ನ ಜೊತೆ ಸವಿತಾ ಕೊಲ್ವೇಕರ್.
1: ಶಾರದಾ, ಕಾರ್ಯಕ್ರಮ ಇನ್ನು ಆರಂಭ ಆಗ್ಬಿಡ್ತು, ಈಗ ಕರೆ ಬರುವ ಸಮಯ ಅಲ್ಲ.
5: ನಮ್ಮ ಜೊತೆ ಇವತ್ತು

0: ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಅಂತ ಹೇಳೋ ತಿಳ್ಕೊಳ್ಳುವಂತ ಕುತೂಹಲ ಖಂಡಿತ ಇದೆ.
1: ಹೌದು, ಏನ್ ಮಾಡೋಣ, ಆರಂಭದಲ್ಲಿ ಪ್ರಶ್ನೆಯನ್ನು ಕೇಳಿ.
0: ಪ್ರಶ್ನೆ ಅಲ್ಲ, ಒಂದು ಫಸ್ಟ್ ಸಲ ನಮ್ದು ಫೋನ್ ನಂಬರ್ ಅನ್ನು ಹೇಳ್ಬಿಡುವ ಅಲ್ವಾ?
1: ಹೌದು,
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಯನ್ನ ಸವಿತಾ ಅವರು ಹೇಳ್ತಾರೆ.
1: ಕೇಳುಗರು, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂತಹ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ: STD ಕೋಡ್ 08382, ದೂರವಾಣಿ ಸಂಖ್ಯೆ 22535. ಹಾಗೆ ಮೊಬೈಲ್ ಸಂಖ್ಯೆ 9480249470.
0: ಈಗ ಫಸ್ಟ್ ಪ್ರಶ್ನೆಯನ್ನ
1: ಕೇಳಿ ಗೀತೆಯನ್ನ ಪ್ರಸಾರ ಮಾಡೋಣ, ಅಲ್ಲಿ ತನಕ ಕರೆ ಬರಬಹುದಲ್ಲ. ಕೇಳುಗರಿಗೆ ನಮ್ಮ ಪ್ರಶ್ನೆ ಹೀಗಿದೆ: ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? ನಮ್ಮ ಪ್ರಶ್ನೆ, ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? ಇದು ನಮ್ಮ ಪ್ರಶ್ನೆಯಾಗಿದೆ. ಶಾರದಗೆ
0: ಒಂದು ಗೀತೆಯನ್ನು ಪ್ರಸಾರ ಮಾಡೋಣ. ನಮ್ಮ ಕರೆ ಬರ್ತಾ ಇದೆ, ನೋಡೋಣ. ಹಲೋ, ನಮಸ್ತೆ
2: ಶಾರದಾ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಗೂ ನಮಸ್ಕಾರ ರೀ.
1: ಈರಣ್ಣ ಅವರೇ, ಹೇಗಿದ್ದೀರಿ? ನಾವು ಆರಾಮಿದ್ದೇವೆ. ಪ್ರಶ್ನೆಯನ್ನು ಕೇಳಿಸ್ಕೊಂಡ್ರ ಅಥವಾ ಇನ್ನೊಮ್ಮೆ ಹೇಳ? ನಾನು
2: ಇನ್ನೊಮ್ಮೆ ಹೇಳ್ಕೊಂಡು ಇದರಲ್ಲೇ ಪ್ರಯತ್ನ ಮಾಡ್ತಾ ಇದ್ದೆ. ಪ್ರಶ್ನೆ ಕೇಳುವರಿಗೆ ಶುಭ ಸಂಜೆ, ಶುಭ ನಮಸ್ಕಾರಗಳು ಗಂಗಾವತರಣ ಕಡೆಯಿಂದ.
1: ತಮಗೂ ಕೂಡ ನಮಸ್ಕಾರ. ನಮ್ಮ ಪ್ರಶ್ನೆ ಹೀಗಿದೆ ಈರಣ್ಣ ಅವರೇ, ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿವೆ, ಅಂದ್ರೆ ಯಾವ್ಯಾವ ರಾಜ್ಯ ಹೆಚ್ಚಾಗಿ ಕರಾವಳಿ ತೀರ ಪ್ರದೇಶವನ್ನ ಹೊಂದಿವೆ ಅನ್ನುವ ನಮ್ಮ ಪ್ರಶ್ನೆ. ಹಲೋ,
2: ಒಂಬತ್ತೇ
1: ಸರಿಯಾಗಿದೆ. ಯಾವ್ಯಾವ ಅಂತ
2: ಅಂದ್ರೆ, ಈಗ ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಮೇಲೆ ತಮಿಳ್ನಾಡು, ಆಂಧ್ರಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ.
1: ಹೌದು,
2: ಸಮುದ್ರ ತೀರದಲ್ಲಿ ಬರುವಂತ ರಾಜ್ಯಗಳು ಅಂತ ಅನ್ಬೋದು.
1: ಹೌದು, ಎಷ್ಟೆಲ್ಲ ರಾಜ್ಯವನ್ನ ಸುತ್ತಿದ್ದೀರಿ ತಾವು?
2: ಮೇಡಮ್, ನಾವು ಕರ್ನಾಟಕ, ಗೋವಾ, ಕೇರಳ, ತಮಿಳ್ನಾಡು, ಆಮೇಲೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಆಮೇಲೆ ಉತ್ತರ ಪ್ರದೇಶ.
1: ಗುಜರಾತ್ ಒಂದು ಬಿಟ್ರಿ ಅಲ್ಲ? ಒಂದು ರಾಜ್ಯ ಉಳ್ಕೊಂಡಿದ್ದೆ, ಅದಕ್ಕೆ ನೆಕ್ಸ್ಟ್ ಹೋಗ್ತಾರೆ ಈರಣ್ಣ ಅವರು.
2: ಖಂಡಿತ, ನಮ್ಗೆ ಹೆಂಗಂದ್ರೆ ನಮ್ಗೆ ಸಂಚಾರ ಸಮಯ ಸಿಕ್ಕಾಗ ಸಂಚಾರ ಮಾಡಿ ಅಲ್ಲಿನ ಪ್ರದೇಶದ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋದು ನಮ್ಗೆ ಇಷ್ಟ ಇದೆ.
1: ಅದೇ ದೇಶ ಸುತ್ತು ಕೋಶ ಓದು ಅಂತಾರಲ್ಲ ಹಾಗೆ.
2: ಹಾ ಮೇಡಮ್, ನಿಜ. ಅದರಲ್ಲೂ ವಿಶೇಷವಾಗಿ ನಮ್ಮ ಆಕಾಶವಾಣಿಯಿಂದ ತಿಳ್ಕೊಂಡಿರುವಂತ ಮಾಹಿತಿನೇ ಬಹಳ ರೀ.
1: ಹೌದು, ಒಂದ್ ದಿನಾನು ನಾವು ಕಲಿಯೋದು ಇದ್ದೇ ಇರ್ತೇವೆ, ಎಷ್ಟು ಕಲಿಕೆಗೆ ಕೊನೆ ಇಲ್ಲ.
2: ನಿಜ, ಈಗ ನೋಡಿ ನೀವೇ ಅಂದ್ರಿ ಕರಾವಳಿ ತೀರದ ರಾಜ್ಯಗಳು ಎಷ್ಟು ಅಂತ ಹೇಳ್ಬಿಟ್ಟು, ಈಗ ಒಂದ್ ಒಳ್ಳೆ ಮಾಹಿತಿ ಆಕಾಶವಾಣಿ ಬಂತು ಅಂದ್ರೆ ಎಷ್ಟೊಂದು ಮಾಹಿತಿ ಸಿಕ್ಕಂಗಾಗುತ್ತೆ.
1: ಹೌದು, ನಮ್ಗೂ ಖುಷಿ ಆಗ್ತದೆ.
2: ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು, ಆಮೇಲೆ ಲಕ್ಷದೀಪಗಳಾಗಿರ್ಬೋದು, ಇವೆಲ್ಲ ಕೆಲವೊಂದು ಮಾಹಿತಿ ಆಕಾಶವಾಣಿ ಕೇಳಕ್ ಮಾತ್ರ ಸಿಗ್ತಾವ್ರಿ.
1: ಹೌದು, ಉತ್ತರ ಒಂದ್ ಸರಿಯಾಗಿ ಹೇಳಿದ್ರಿ ಈರಣ್ಣ ಅವ್ರೆ. ಮಳೆ ಇದೆಯಾ ಆ ಕಡೆ?
2: ಹಾ, ಬಂದಿತ್ರಿ ಮೇಡಮ್, ಈಗ ಒಂದ್ ಎರಡು ದಿನ ಆಯ್ತ್ರಿ, ಬಂದಿಲ್ಲ. ಆಯ್ತ್ರಿ ಮೇಡಮ್, ಬರ್ತಾ ಇರ್ತಾ ಹೋಗ್ತಾ ಇರ್ತಾ.
1: ಹೌದು, ಕರೆ ಮಾಡಿದಕ್ಕೆ ಧನ್ಯವಾದ. ಸರಿಯಾಗಿ ಉತ್ತರವನ್ನು ಹೇಳಿದ್ದೀರಿ ಶಾರದಾ. ಒಂದ್ ಸ್ವಲ್ಪ ಗೀತೆಯನ್ನು ಕೇಳ್ಬರೋಣ ಅಲ್ಲ?
0: ಹೌದು,
1: ಧನ್ಯವಾದ.
2: ನಮಸ್ತೆ ಇಬ್ಬರಿಗೂ, ಮತ್ತೊಮ್ಮೆ ಶುಭ ಸಂಜೆ. ನಮಸ್ತೆ,
1: ನಮಸ್ತೆ,
0: ನಮಸ್ಕಾರ, ನಮಸ್ಕಾರ. ಹಿರಣ್ಣ ಅವರು
1: ಸರಿಯಾಗಿ
0: ಸರಿಯಾದ ಉತ್ತರ ಹೇಳಿದ್ರು.
1: ಹೌದು, 9:10 ಅಂದಿದ್ರು, ಕೊನೆಗೆ 9:09 ಅಂತ ಹೇಳಿ ಸರಿಯಾಗಿ ಹೇಳಿದ್ರು.
0: ಸರಿ, ಇವಾಗ ಗೀತೆಯನ್ನು ಪ್ರಸಾರ ಮಾಡೋಣ ಅಲ್ವಾ?
1: ಹೌದು.

0: ಸವಿತಾ ಕರೆ ಬರ್ತಾ ಇದೆ. ಹಲೋ
1: ಹಲೋ,
2: ನಮಸ್ತೆ
0: ನಮಸ್ತೆ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ, ಈಗ ಪ್ರಶ್ನೆಯನ್ನು ಕೇಳೋಣ ಅಲ್ವಾ?
2: ಕೇಳಿ ಮೇಡಮ್.
0: ಓಕೆ, ಕಪ್ಪು ಹಂಸಗಳು

0: ಹಂಸ ಇದೆ ಅಲ್ವಾ, ಬಿಳಿ ಹಂಸನ ನೋಡಿದಿರ, ಅದೇ ರೀತಿ ಕಪ್ಪು ಹಂಸಗಳು ಎಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಅಂತ?
1: ಯಾವ ಊರಲ್ಲಿ,
0: ಯಾವ ದೇಶದಲ್ಲಿ ಕಂಡು ಬರುತ್ತದೆ
1: ನೋಡ್ಲಿಕ್ಕೆ? ನಮ್ಗೆ ಸಿಗುವಂತ ದೇಶ ಯಾವುದು? ಈ ಕಪ್ಪು ಹಂಸಗಳನ್ನ ನಾವ್ ಎಲ್ಲಿ ಕಾಣಬಹುದು? ಭಾರತದಲ್ಲೋ, ಅಮೆರಿಕದಲ್ಲೋ, ಎಲ್ಲಿ ಹೆಚ್ಚಾಗಿ ನಾವ್ ಎಲ್ಲಿಗೆ ಕಾಣಿಸ್ತದೆ ಈ ತರ ಹಂಸಗಳು? ಬ್ರೆಜಿಲ್ ಅಲ್ಲ,
0: ಅಲ್ಲ
1: ಇನ್ನೊಂದು ಆಪ್ಷನ್ ಹೇಳ್ಬಹುದಾ? ಕೇಳ್ತಾ ಇದ್ದಾರೆ ಶಾರದಾ. ಬಿಳಿ ಹಂಸನ್ ನೋಡಿದಿರಲ್ಲ ತಾವು,
2: ಬಿಳಿ ಹಂಸನ ಮೇಡಮ್?
1: ಅಲ್ಲ, ಬಿಳಿ ಹಂಸನ್ ನೋಡಿದಿರಿ ತಾವು?
2: ಹಂಸ ಅಂದ್ರೆ ನನ್ಗೆ ಅರ್ಥ ಆಗಿಲ್ಲ ಮೇಡಮ್.
1: ಹಂಸ ಬಾತುಕೋಳಿ, ಬಾತುಕೋಳಿ ತರದ್ದು, ಉದ್ದ ಕುತ್ತಿಗೆ ಇರ್ತದೆ ಅದಕ್ಕೆ. ಬಾತುಕೋಳಿ ಸಣ್ಣ ಗಿಡ್ಡದಾಗಿರ್ತದೆ, ಹಂಸಕ್ಕೆ ಉದ್ದ ಕುತ್ತಿಗೆ ಕತ್ತನ್ನ ಹೊಂದಿರ್ತದೆ ಅದು. ಅಂದ್ರೆ ಹಿಂಗೆ ಬಾಗಿ ಇರ್ತದೆ ಅದ್ರದ್ದು, ದೇಹಕ್ಕಿಂತ ಎತ್ತರದಲ್ಲಿ ಹೋಗಿ ಅದು
0: ಆಕೃತಿಯಲ್ಲಿ.
1: ಹಂಸ ಹಂಸ ಅಂತಾರ ಅದಕ್ಕೆ.
0: ಅಮೆರಿಕ ಅಲ್ಲ,
1: ಆದ್ರೆ ಒಂದ್ ಹೇಳ್ಬೋದು, ಭಾರತದಲ್ಲಂತೂ ಅಲ್ಲ. ಗೊತ್ತಾಗ್ತಾ ಇಲ್ವಾ?
2: ನಾನು ಅದೇ ಅನ್ಕೊಂಡಿದ್ದೆ ಮೇಡಮ್, ಅಮೆರಿಕ ಅಂತ
0: ಹೇಳಿ.
1: ಹೆಚ್ಚಾಗಿ ನಾವು ಬಿಳಿ ಹಂಸಗಳನ್ನ ಕೆಲವೊಂದ್ ಕಡೆ ಕಾಣ್ತೇವೆ, ಆದ್ರೆ ವಿರಳ. ಕಪ್ಪು ಹಂಸ
0: ವಿರಳ
1: ವಿರಳ. ಇನ್ನೊಬ್ರಿಗೆ ಕೇಳೋದಾ ಈ ಪ್ರಶ್ನೆ? ಹಲೋ
2: ಮೇಡಮ್,
1: ಇನ್ನು
0: ಮುಂದಿನ ಕೇಳುಗರಿಗೆ ಕೇಳೋಣ ಅಲ್ವಾ ಈ ಪ್ರಶ್ನೆಯನ್ನ?
2: ಕೇಳಿ ಕೇಳಿ ಮೇಡಮ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ.
1: ಶಾರದಾ, ಈಗ ಹೆಚ್ಚಾಗಿ ನಾವು ಬಿಳಿ ಹಂಸವನ್ನ ನೋಡಿರ್ತೇವೆ ಝೂಗಳಲ್ಲಾಗ್ಲಿ ಎಲ್ಲಾದ್ರೂ ನೀರಿನಲ್ಲಿ, ಆದ್ರೆ ಕಪ್ಪು ಹಂಸ ತುಂಬಾ ವಿರಳ ಕಾಣೋದು. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ.
0: ಹೌದು, ಇನ್ನು ಕರೆ ಬರ್ತಾ ಇದೆ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್ ಮಹೇಶ್ ಹಸೂರು, ಶಿಕಾರಿಪುರ ಮೇಡಮ್.
0: ಓಕೆ,
1: ಪ್ರಶ್ನೆ ಕೇಳಿಸ್ಕೊಂಡ್ರ ಪ್ರಶ್ನೆ?
3: ಇಲ್ಲ ಮೇಡಮ್, ಕೇಳಿ ಮೇಡಮ್ ಇನ್ನೊಂದ್ಸಲ.
1: ಹಾ, ಇನ್ನೊಂದ್ಸಲ ಕೇಳ್ತಾರೆ ಶಾರದಾ.
0: ಕಪ್ಪು ಹಂಸಗಳು ಎಲ್ಲಿ ಕಂಡು ಬರುತ್ತದೆ, ಯಾವ ದೇಶದಲ್ಲಿ ಕಂಡು ಬರುತ್ತದೆ?
3: ಅಂದ್ರೆ ಇದು ನಮ್ಮ ಭಾರತ ಅಂತ ಅಲ್ಲ ಮೇಡಮ್?
0: ಇಲ್ಲ
3: ಮೇಡಮ್.
0: ಹಾಗಾದ್ರೆ ಆಸ್ಟ್ರೇಲಿಯಾ ಇರ್ಬೋದು. ಹಾ, ಕರೆಕ್ಟ್. ಏನು ಗೆಸ್ ಮಾಡಿದ್ರೆ ಅಥವಾ ಗೊತ್ತಿತ್ತ ನಿಮ್ಗೆ? ಗೆಸ್ ಮಾಡಿದ್ರೆ ನೋಡಿ, ಯಾವಾದ್ರೂ ಸರಿಯಾದ ಉತ್ತರವನ್ನ ಹೇಳಿದಿರಾ.
1: ಈಗ ಬಿಳಿ ಹಂಸವನ್ನು ನೋಡಿದಿರಿ ತಾವು? ಕಪ್ಪು ಹಂಸವನ್ನು ನೋಡೋದನ್ನು ಬಾಕಿ ಇದೆ ಈಗ. ಹೌದು, ಇಲ್ಲ ನಾವು ಹಂಸವನ್ನೇ ಇಲ್ಲಿ ತಂದು ಬಿಡ್ತೇವೆ. ಹೋಗೋಣ ಸರ್ ಹಂಸವನ್ನು ನೋಡೋದಕ್ಕೆ, ಇಲ್ಲ ನೀವೇ ತಂದು ಸಾಕ್ಬಿಡಿ. ಅಡ್ಡಿಲ್ಲ ಸರ್, ಉತ್ತರವನ್ನು ಸರಿಯಾಗಿ ಹೇಳಿದಿರಿ. ಕಪ್ಪು ಹಂಸಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿದಾಗ ಉತ್ತರವನ್ನು ಸರಿಯಾಗಿ ಹೇಳಿದ್ದಾರೆ.
0: ಗೆಸ್ ಮಾಡಿದ್ರು ಅದು ಕರೆಕ್ಟ್ ಆಗಿ ಗೆಸ್ ಮಾಡಿದಾರೆ.
1: ಧನ್ಯವಾದ ಸರ್. ಹಲೋ,
3: ಧನ್ಯವಾದ.
1: ಹೌದಾ, ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಿ. ಅಲ್ಲ, ರೇಡಿಯೋ ಕೇಳೋದಕ್ಕೆ ಮುದ್ದಾಮ್ ಹೇಳಿ ಸರ್. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು. ನೋಡಿದ್ಯಾ ಸವಿತಾ, ಅವರು ಗೆಸ್ ಮಾಡಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಅದು ಫಸ್ಟ್ ಅಲ್ಲ, ಅಮೆರಿಕ ಆತರ ಹೇಳ್ಕೊಂಡಲ್ಲ, ಡೈರೆಕ್ಟ್ ಆಸ್ಟ್ರೇಲಿಯಾ ಅಂತ
1: ಅಂದ್ರೆ. ಭಾರತದಲ್ಲಂತೂ ಅಲ್ಲ, ಕೊನೆಗೆ ಆಸ್ಟ್ರೇಲಿಯಾ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಶಾರದಾ, ಈಗ ಗೀತೆ ಪ್ರಸಾರಕ್ಕೂ ಮೊದಲು ಒಂದು ವಾಣಿಜ್ಯ
0: ಪ್ರಕಟಣೆ ಮಾಡಿ ಗೀತೆಯನ್ನು
1: ಪ್ರಸಾರ ಮಾಡೋಣ.
4: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೆ ಕೇಳಿ ಯೋಗಾಮೃತ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: हेलो
1: नमस्ते
2: नमस्ते हेलो
1: गजानन
2: भट ಹೊನ್ನಾವರದಿಂದ ನಮಸ್ತೆ ಭಟ್ರೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳ್ಬೋದಾ ಈಗ ರೆಡಿ ಇದ್ದೀರಾ ತಾವು ನಮ್ಮ ಪ್ರಶ್ನೆ ಹೀಗಿದೆ ಯಾವ ವಿಟಮಿನ್ ಅನ್ನು ಹಾರ್ಮೋನು ಎಂದು ಕೂಡ ಕರೀತಾರೆ ಈಗ ವಿಟಮಿನ್ಸ್ಗಳಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ಗಳಿದೆ ಈ ವಿಟಮಿನ್ ಅನ್ನು ಒಂದು ಹಾರ್ಮೋನ್ ಅಂತ ಕೂಡ ಕರೀತಾರಂತೆ ಹಾರ್ಮೋನ್ ಈಗ ಹೇಳ್ತಾರಲ್ಲ ದೇಹದಲ್ಲಿ ಹಾರ್ಮೋನಿನ ಬ್ಯಾಲೆನ್ಸ್ ತಪ್ಪಿದ್ರೆ ಏನೆಲ್ಲ ಕಾಯಿಲೆಗಳು ಬರ್ತವೆ ಅಂತ ಆದರೆ ಈ ವಿಟಮಿನ್ಗೆ ಒಂದು ಇದು ಹಾರ್ಮೋನ್ ಅಂತ ಸಹ ಕರೀತಾರಂತೆ ಈಗ ಎಷ್ಟೆಲ್ಲ ವಿಟಮಿನ್ಗಳಿವೆ ಅಲ್ಲ ಆ ವಿಟಮಿನಲ್ಲೇ ಈ ವಿಟಮಿನನ್ನು ಅಂದರೆ ಯಾವುದು ಈಗ ವಿಟಮಿನ್ ಅಂತ ನೀವು ಹೇಳಬೇಕು ಎ ಬಿ ಸಿ ಎಲ್ಲ ಅಂತ ಇರ್ತಾವಲ್ಲ ವಿಟಮಿನ್ಗಳು ಹಾಂ ವಿಟಮಿನನ್ನ ಹಾರ್ಮೋನ್ ಅಂದು ಸಹ ಕರೀತಾರೆ ಅಂದರೆ ಅದಕ್ಕೊಂದು ಆ ಹೆಸರು ಕೂಡ ಇದೆ ಅಂದರೆ ಆ ವಿಟಮಿನ್ ಅಷ್ಟು ಮುಖ್ಯವಾಗಿದೆ ಅಂತ ಎಲ್ಲ ವಿಟಮಿನ್ಗಳು ಮುಖ್ಯನೇ ಆದ್ರೂ ಇದಕ್ಕೊಂದು ಬೇರೆ ಥರದಲ್ಲಿ ಟ್ರೀಟ್ ಮಾಡ್ತಾರೆ ಸರಿಯಾಗಿ ಹೇಳಿದ್ರಲ್ಲ ಡಿ
0: ಸೂರ್ಯನ ವಿಟಮಿನ್ ಅಂತ ಸಹ ಕರೀತಾರೆ
2: ಅಲ್ಲ ಈ ವಿಟಮಿನ್ ಡಿ ಬಗ್ಗೆ ಹೇಳ್ಬೋದಾ ಒಂದು ಸ್ವಲ್ಪ ಮಾಹಿತಿ ಏನಾದರೂ ಗೊತ್ತಿದ್ರೆ ಹಾಂ ಮೂಳೆಗಳ ಆರೋಗ್ಯಕ್ಕೆ ಹಲ್ಲು ಸ್ನಾಯುಗಳಿಗೆಲ್ಲ ವಿಟಮಿನ್ ಡಿ ಬೇಕು ಆದರೆ ಇದು ಒಂದೇ ವಿಟಮಿನ್ ನಮಗೆ ಸೂರ್ಯನ ಬೆಳಕಿಂದ ಅಂದರೆ ದೇಹ ತನ್ನಿಂತಾನೇ ಉತ್ಪನ್ನ ಮಾಡ್ಕೊಳ್ತದಂತೆ
0: ಅಂದರೆ ಬಿಸಿಲು ಬಿದ್ದಾಗ ಇದು ಉತ್ಪತ್ತಿ ಆಗುವಂಥದ್ದು
2: ಅದಕ್ಕೋಸ್ಕರ ಹೇಳ್ತಾರಲ್ಲ ಒಂದು ಸ್ವಲ್ಪ ಹೊತ್ತಾದರೂ
0: ಬೆಳಗಿನ ಬಿಸಿಲಲ್ಲಿ ನಿಲ್ಲಬೇಕು ಈಗ ಕೆಲವು ಚಿಕ್ಕ ಮಕ್ಕಳನ್ನು ಕೂಡ
2: ಬಿಸಿಲಿಗೆ ಹಚ್ಚಿ ಅವರಿಗೆ ಬಿಸಿಲಿನ ಶಾಖ ಕೊಡುವಂಥದ್ದು ಕಾಣ್ತೇವೆ ಬೀಚ್ಗಳಲ್ಲಿ ವಿದೇಶಿಯರು ಅದಕ್ಕೋಸ್ಕರ ಬರ್ತಾರಂತೆ ಅಂದ್ರೆ ಅವರಿಗೆ ಕೆಲವೊಂದು ಚರ್ಮ ಕಾಯಿಲೆಯನ್ನ ಗುಣಪಡಿಸಿಕೊಳ್ಳಿಕ್ಕೆ ಸನ್ಬಾತ್ ಅಂತ ತಗೊಳ್ತಾರಲ್ಲ ಸೂರ್ಯನ ಕಿರಣಗಳನ್ನ ಬೀಚ್ ಮೇಲೆ ಎಲ್ಲ ಮಲ್ಕೊಂಡಿರ್ತಾರೆ ಅಂದ್ರೆ ಅದು ಶಾಖವನ್ನ ತಗೊಳ್ಳುವಂತದ್ದು ಮತ್ತೆ ಗಜಾನ್ ಭಟ್ರವ್ರೆ ಮಳೆ
1: ಸ್ವಲ್ಪ ಕಡಿಮೆ ಆಗಿದೆ
2: ಈಗ ಮಳೆಗಾಲಕ್ಕೆ ಮಳೆಯನ್ನೇ ಕೇಳುದಲ್ಲ ಟೀ ಕುಡಿಯೋ ಅಭ್ಯಾಸ ಟೀ ಆಯ್ತಾ ಟೀ ಕುಡಿದಾಯ್ತು
1: ಟೀ ಕುಡಿದ 3 ಗಂಟೆಗೆ ಟೀ
2: ಕುಡಿದಾಗೆ ಒಳ್ಳೇದು ಒಂದು
1: 2:30 ಊಟ
2: 3 ಗಂಟೆ ಟೀ ಆರೋಗ್ಯದ ಕಡೆ

0: ಗಮನ ಇದೆ. ಗಜಾನನ್ ಭಟ್ ಅವರೇ ಧನ್ಯವಾದ, ಸರಿಯಾಗಿ ಉತ್ತರವನ್ನು ಹೇಳಿದ್ರಿ, ಕರೆ ಮಾಡಿದ್ರಿ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆ ನಂತರ ಬರ್ತಾ ಇದೆಯಲ್ಲ,
0: ಅಂದ್ರೆ ನಾವು ಕರೆ ಹೇಗ್ ಬರ್ತದೆ ಹಾಗೆ ಚಿತ್ರಗೀತೆಯನ್ನು ಹಾಕ್ತಾ ಇದ್ದೇವೆ. ಯಾಕಂದ್ರೆ ಒಂದೊಂದ್ಸಲ ಕರೆ ಬರ್ದಿದ್ದಾಗ ನಮ್ಗೆ ಖಾಲಿ ಹೋಗ್ಬಾರ್ದಲ್ಲ, ಅವಾಗ ಚಿತ್ರಗೀತೆಯನ್ನ ಪ್ಲೇ ಮಾಡ್ತಾ ಇದ್ದೇವೆ.
2: ಇವತ್ತು ಕರೆಗಳು ತುಂಬಾ, ಅದಕ್ಕೋಸ್ಕರ ಫಸ್ಟ್ ಇದ್ದೇವೆ ನಾವು.
0: ಹಾಗೆ ಕಟ್ ಶಾರದಾ ಅವರೊಂದ್ ಸರಿಯಾಗಿ ಹೇಳಿದ್ರು, ಆದ್ರೆ ನಾವು ಇದ್ದಿದ್ದನ್ನ ಹೇಳ್ಬೇಕಲ್ಲ, ಕರೆ ಬರುವವರೆಗೆ ನಾವು ಅದನ್ನ ಗ್ಯಾಪ್ ಹೋಗ್ಬಾರ್ದು ಅಂತ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೆ. ಮತ್ತೆ ಪ್ರಶ್ನೆಯನ್ನ ಇಬ್ಬಿಬ್ರಿ ಕೇಳಿದ್ ಮೊದ್ಲು ಮೊದ್ಲೇ ಪ್ರಶ್ನೆಯನ್ನು ಕೇಳಿದ್ರೆ ಒಬ್ಬೊಬ್ರು ಕೇಳಿರ್ಸ್ಕೊಂಡಿರ್ತಾರೆ, ಎರಡನೇ ಸಲ ರಿಪೀಟ್ ಮಾಡೋ ಅಗತ್ಯ ಇರುವುದಿಲ್ಲ. ಅದಕ್ಕೋಸ್ಕರ ಈಗ ಒಂದು ಗೀತೆಯನ್ನ ಪ್ರಸಾರ ಮಾಡೋಣ.

0: ಸವಿತಾ, ಈಗ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಪ್ರಸಾರ ಮಾಡೋಣ, ಆಮೇಲೆ
1: ಪ್ರಶ್ನೆಯನ್ನು ಕೇಳಿದ್ರಾಯ್ತು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸವಿತಾ, ಮುಂದಿನ ಪ್ರಶ್ನೆಯನ್ನು ಕೇಳೋಣಲ್ಲ. ಕರೆ ಬರ್ತಾ ಇದೆ ಶಾರದಾ, ಕರೆ
2: ಅಲ್ಲ, ಫಸ್ಟ್ ಗೀತೆಯನ್ನು ಪ್ರಸಾರ ಮಾಡೋಣ. ಹೇಗೆ
1: ಗೀತೆಯನ್ನು ಸ್ವಲ್ಪ ಪ್ರಸಾರ ಮಾಡು, ಯಾಕಂದ್ರೆ ಯಾವ ಪ್ರಶ್ನೆ ಕೇಳ್ಬೋದು ಅಂತ
2: ಅವರಿಗೆ ಒಂದು ಅಂದಾಜು ಇರ್ತದೆ,
1: ಐಡಿಯಾ ಬರ್ಬೋದಲ್ಲ.
2: ಸರಿ,

0: हेलो
1: हेलो
0: हेलो
1: ಯಾರು ಮಾತಾಡ್ತಾ ಇರೋದು? ಹಲೋ, ಕೇಳ್ತಾ ಇಲ್ಲ, ನೀವು ಏನು ಮಾತಾಡ್ತೀರಾ ಅಂತ. ಹಲೋ, ನಿಮ್ಮ ಹೆಸರು ಹೇಳಿ. ಹಲೋ
0: ಹಲೋ, ಏನು ಕೇಳಿಸ್ತಾ ಇಲ್ಲ, ಗೀತೆಯನ್ನು ಪ್ರಸಾರ ಮಾಡೋಣಲ್ಲ.
1: ಹೌದು, ಹಲೋ
2: ನಮಸ್ತೆ.
0: ಹಲೋ ನಮಸ್ತೆ ಸರ್, ತಮ್ಮ ಹೆಸರು?
2: ಪಿ ಸಿ ಬಸವರಾಜ್ ಅಂತ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು.
0: ಚನ್ನಗಿರಿಯಿಂದ ಬಸವರಾಜ್ ಅವರೇ?
2: ಬಸವರಾಜ್.
0: ಪ್ರಶ್ನೆಯನ್ನು ಕೇಳಿಸ್ಕೊಂಡ್ರ ತಾವು?
2: ಇಲ್ಲ, ಕರೆ ಮಾಡಿ.
0: ಪ್ರಶ್ನೆ ಕೇಳಿಲ್ಲ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ.
2: ಈಗ
0: ಪ್ರಶ್ನೆಯನ್ನು ಕೇಳ್ತಾರೆ ಶಾರದಾ ಅವರು.
1: ವಿಶ್ವ ಅಂಚೆ ದಿನವನ್ನು ಯಾವತ್ತು ಆಚರಿಸುತ್ತಾರೆ, ಯಾವಾಗ ಆಚರಿಸುತ್ತಾರೆ ಅಂತ.
0: ಯಾವ ದಿನದಂದು ವಿಶ್ವ ಅಂಚೆ ದಿನವನ್ನಾಗಿ ಆಚರಿಸ್ತಾರೆ? ಈಗ ಪತ್ರ
2: ಹಾಕುವುದೇ
0: ಅಲ್ಲ,
1: ಇಲ್ಲ ಇಲ್ಲ,
0: ಈಗ ಪತ್ರ ಹಾಕುವುದೇ ಕಡಿಮೆ ಆಗ್ಬಿಟ್ಟಿದೆ ಶಾರದಾ.
2: ಬರಿತಾ ಇದ್ದೀನಿ, ಮೂರು ಕಾರ್ಯಕ್ರಮಕ್ಕೆ ಬರಿತಾ ಇದ್ದೀನಿ, ಧಾರವಾಡದಾಗೆ ಎರಡು ಕಾರ್ಯಕ್ರಮಕ್ಕೆ ಬರಿತಾ ಇದ್ದೀನಿ.
0: ಶಾರದಾ ಈ ಪ್ರಶ್ನೆ ಕೇಳಿದ್ರಿಂದ ಅವ್ರ ಪತ್ರ ಬರೆಯೋದು?
1: ಹೌದು,
2: ನಮ್ದು ಅಭ್ಯಾಸ ಆಯ್ತು ಮೇಡಮ್, ಅವ್ರ ಪತ್ರ ಬರೆಯೋದು.
0: ಅದು ಖುಷಿನೇ ಬೇರೆ ತರ, ಪತ್ರ ಬರೆಯೋ ಖುಷಿ.
2: ಆತ್ಮದಾಗೆ ಮೂರ್ ಕಾರ್ಯಕ್ರಮ ಬರ್ತಾ ಇದ್ದಾರೆ, ಪತ್ರಾರ್ಥ ರಸಪ್ರಶ್ನೆ ಕಾರ್ಯಕ್ರಮ ಕಾರ್ಯಕ್ರಮ ಬರೆಯೋದು. ಅದು ಅಂಚೆಯರಿಗೆಲ್ಲ ಯಾಕೆ
0: ನೀವೀಗ ಅಂಚೆ ದಿನವನ್ನ ಯಾವಾಗ ಅಂತ ತಿಳ್ಕೊಳ್ಬೇಕಾಯ್ತು ಸರ್, ಅಷ್ಟೆಲ್ಲ ಬರಿತಾ ಇದ್ದೀರಿ ತಾವು?
1: ಏಪ್ರಿಲ್ ಅಲ್ಲ ಇವರಿಗೆ ಹೇಳೋ, ದಸರಾ ಟೈಮ್ ಅಲ್ಲಿ ಅಂದ್ರೆ
2: ದಸರಾ ಟೈಮ್ ಅಕ್ಟೋಬರ್
1: ಅಕ್ಟೋಬರ್ ಅಲ್ಲಿ. ಅದೇ ದಿನ ಹೇಳಿ ಯಾವುದು ಅಂತ.
2: ಅಕ್ಟೋಬರ್
0: ಒಂದ್ರಿಂದ ಮೂವತ್ತರ.
2: ಹೌದು,
0: ಒಂದ್ರಿಂದ ಮೂವತ್ತರೊಳಗೆ ಯಾವ್ದು? ಖುಷಿ ಆಯ್ತು ಸರ್, ಯಾಕಂದ್ರೆ ನಿಮ್ಗೆ ಉತ್ತರ ಹೇಳಲೇಬೇಕು. ಈಗಿನ ಕಾಲದಲ್ಲಿ ಪತ್ರ ಬರೆಯುವವರೇ ಕಡಿಮೆ.
1: ಹೌದು, ನೋಡಿ ನಿಮ್ಗೆ ಕ್ವೆಶ್ಚನ್ ಬಂತಿದ್ದು.
2: ಹೌದೌದು ಮೇಡಮ್, ಅದಕ್ಕೆ ಕೇಳ್ಕೊಂಡಿದ್ ಮೇಡಮ್, ನಮಗೆ ಸ್ವಲ್ಪ ಮರವಲ್ಲ, ಐವತ್ತು ಒಂಬತ್ತು ವರ್ಷ ಮೇಡಮ್, ಕೆಲಸ ಅದು ಬಹಳ ಬಹಳ ಬಿಜಿ ಇರೋದಕ್ಕೆ
0: ಅಷ್ಟು ಆಸಕ್ತಿ. ಇದು ನಿಮ್ಗೆ ಅಷ್ಟು ಆಸೆಯಿಂದ ಪತ್ರವನ್ನು ಬರೀತಿರಲ್ಲ, ಖುಷಿಯಿಂದ.
2: ಹೌದೌದು, ಬರೀತಿದ್ದೀವಿ.
0: ಇಂಟ್ರೆಸ್ಟ್ ಇದೆ ಅಷ್ಟು. ಈಗ ಎಲ್ಲರಿಗೂ ಆಸಕ್ತಿ ಕಡಿಮೆ ಆಗ್ತಾ ಇದೆ ಎಲ್ಲದರಲ್ಲೂ.
2: ಹೌದೌದು ಮೇಡಮ್, ನಾವು ಇಲ್ಲೊಂದು ಪತ್ರ ಇಂದ ಟೂರ್ ಕೊಟ್ಟು ಸುತ್ತಮುತ್ತ ಎಲ್ಲ ಕಡೆ ಮಾಡಿದೀವಿ, ಅಲ್ಲಿ ಒಂದು 15 ವರ್ಷ ಬರೆ.
0: ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ, ಉತ್ತರವನ್ನ ಕೇಳಿಸ್ಕೊಂಡ್ರಲ್ಲ. ಯಾವಾಗ ಹೇಳಿಲ್ಲ ಶಾರದ, ಯಾವ ದಿವಸ
1: ಯಾವ ದಿನ ಅಂತ ಹೇಳಲಿಲ್ಲ. ತಿಂಗಳಂತೂ ಹೇಳಿದ್ದೀನಿ ನಾನು, ಇಲ್ಲ ಇಲ್ಲ,
0: ಹತ್ತರಿಂದ ಒಳಗೆ, ಹದಿನೈದರಿಂದ ಒಳಗೆ,
1: ಹತ್ತರಿಂದ ಒಳಗೆ
0: ಈ ತರ ಹೇಳ್ಬೇಕು.
2: ಹದಿನೈದರಿಂದ
0: ಒಳಗಂತ ಅವ್ರದ್ದು ಹೌದಾ ಶಾರದ?
1: ಅಲ್ಲ, ಏನು ಹೇಳೋದು ಇವ್ರಿಗೆ, ಹೇಳೋದಾ ಇಷ್ಟೆಲ್ಲ ಹೇಳಿದೆ, ಆಮೇಲೆ ಪತ್ರ ಬರೀತಾರಂತ
0: ಹೇಳ್ತಾನೆ.
1: ವಿಶ್ವ ಅಂಚೆ ದಿನವನ್ನ ಅಕ್ಟೋಬರ್ 9ರಂದು ಆಚರಿಸ್ತಾರೆ.
0: ನೆನ್ಪಿಟ್ಕೊಳ್ಳಿ, ಪತ್ರ ಬರೆಯುವಾಗ ಬರೆಯುವಾಗ ನೆನಪಾಗಬೇಕು ಅಕ್ಟೋಬರ್ 9.
2: ನಾವು ಸುಮಾರು 1986 ಇಸ್ವಿಯಿಂದ ಬರೀತೀವಿ ನೋಡಿ, ಭದ್ರಾವತಿ ಆಕಾಶವಾಣಿಗೆ ಪತ್ರ ಬರೀತ ಚಿತ್ರಗೀತೆ ಕಾರ್ಯಕ್ರಮ ಬರೀತಿದ್ವಿ.
1: ಆಮೇಲೆ ನೋಡಿ ಪತ್ರವನ್ನ ಅಂದ್ರೆ ಅಂಚೆ ಇಲಾಖೆ ಸ್ಟಾರ್ಟ್ ಆದ್ಮೇಲೆ ನಾವು ಬರಿತೇವೆ, ಅದ್ರ ಮೊದಲೆಲ್ಲ ಪಾರಿವಾಳಗಳು ಸಂದೇಶವನ್ನು ಕಳಿಸ್ಕೊಟ್ಟಿದ್ರು ರಾಜರ ಕಾಲದಲ್ಲಿ, ಆತರ ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ ನಾವು. ಆಮೇಲೆ ಪಾದಾಚಾರಿ ಸಂದೇಶವಾಹಕರಿಂದ ಹಿಡಿದು ಇಂದಿನ ಬೃಹತ್ ಡಿಜಿಟಲ್ ನೆಟ್ವರ್ಕ್ ವರೆಗೆ ಇದು ವಿಕಸನಗೊಂಡಿದೆ ಅಲ್ವಾ.
2: ಅಂದ್ರೆ ಸತ್ರ ಅಂತಂದ್ರೆ ಅವರು ಸಂದೇಶ ಕಳಿಸಕ್ಕೆ ಗುರುಕುರು ಅಂತ ಕಳಿಸಿದ್ರು ಅವರು.
1: ಹೌದೌದು,
2: ಗುರುಕುರು ಅಂತ
1: ಕಳಿಸ್ತಾರೆ.
2: ಈ ಪತ್ರ ಬರೆಯೋದಂದ್ರೆ ಎರಗಡಿಕೆ ಕ್ಷೇಮ ಅಂತ ಬರೀತಿದ್ವಿ. ಅದು ಕ್ಷೇಮ ಪತ್ರ ನೋಡಿ ಕೂಡ್ಲ, ಕ್ಷೇಮ ಅಂತ ನೋಡಿ ಕೂಡ್ಲ, ಪತ್ರ ನೋಡಿ ಕೂಡ್ಲ, ಪತ್ರ ಬಂದ್ ಕೂಡ ನೋಡಿದ್ರೆ ಕ್ಷೇಮ ಅಂತ ನೋಡೋರು, ಕ್ಷೇಮ ಆಗಿದ್ರು ಬಿಡೋರು, ಬೇರೆ ಏನೋ ಸಮಾಚಾರ ಅಂತ. ಕ್ಷೇಮ ಅಂತ ಬರೀಲಿದ್ರೆ ಏನೋ ದುಃಖಕರ ಸಂಗತಿ ಅಂತ ಐತಿ ಅಂತ. ಅದು
0: ಮೊದಲೆಲ್ಲ ಟೆಲಿಗ್ರಾಮ್ ಬಂದ್ ಕೂಡ್ಲೇ ಹೆದರ್ ಬಿಡುವವರು, ಆತರ ಟೆಲಿಗ್ರಾಮ್ ಅಂದ್ರೆ ಅಷ್ಟು ಭಯ ಪಡ್ತಿದ್ರು. ಆದ್ರೆ ಕೆಲವೊಂದು ಖುಷಿ ಇದು ವಿಷಯ ಕೂಡ ಇರ್ತಿತ್ತು.
2: ಹೌದೌದು,
0: ಖುಷಿ ಆಯ್ತು.

0: ತಂದೆ ಬರೆಯೋದಾದ್ರೆ ತೀರ್ಥ ರೂಪ ತಂದೆಯವರಿಗೆ ಅಂತ, ತಾಯಿಯವರಿಗೆ ಮಾತೃಶ್ರೀ
1: ಅವರಿಗೆ. ಈಗಿನ ಮಕ್ಕಳಿಗೆಲ್ಲ ಮೋಸ್ಟ್ಲಿ ಅದು ಗೊತ್ತೇ ಇಲ್ಲ,
2: ಮತ್ತೆ ಅದ್ರಲ್ಲೂ ಪೂರ್ತಿ ಶಬ್ದವನ್ನ ತಿಂದೇ ಬಿಡ್ತಾರೆ. ಗುಡ್ ಮಾರ್ನಿಂಗ್ ಅಂದ್ರೆ ಜಿಎಂ
0: ಆತರ ಗೆಳೆಯರಿಗೆ ಬರೀತಾರ, ನೆಲ್ಮನೆಯ ಗೆಳೆಯನಿಗೆ ಅಂತ ಬರ್ತಿದ್ರು.
1: ಆಮೇಲೆ ಇವಾಗ ಸ್ಕೂಲ್ ಅಲ್ಲಿ ಲೆಟರ್ ರೈಟಿಂಗ್ ಅಂತ ಇರೋದ್ರಿಂದ ಪಾಪ ಗೊತ್ತಿರಬಹುದು ಸ್ವಲ್ಪ ಅವರಿಗೆ ಅಷ್ಟು.
2: ಈಗ ಈಗ ಮೊಬೈಲ್ ಬಂದು ಎಲ್ಲ, ಆದ್ರೆ ಕಲೀಲಿಕ್ಕೆ ಎಷ್ಟೆಲ್ಲ ನಮ್ಗೆ ಸಾಧನಗಳಿದೆ, ಆದ್ರೆ ಅದ್ರ ಇಂಟ್ರೆಸ್ಟ್ ಹೋಗ್ತಾ
1: ಬರ್ತಾ ಇದೆ.
2: ಅವಾಗಿನ ಮಜಾ, ಪತ್ರ ಬರೆಯುವಾಗಿನ ಮಜಾ ಈಗ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು.
0: ನಾವು ಎರಡನೇ ತರಗತಿ ಇದ್ದಾಗ ಅಂಚೆವನ ಅಂತ ಕದಾಟ ಇದತ್ತು ಮೇಡಮ್, ಅವ್ರೆ ಪಾಠ ಇತ್ತು,
1: ಪಾಠ ಇತ್ತು, ಹೌದು
0: ಪಾಠ ಇತ್ತು. ಅವರು ಅದು ಕಾಗದ ತಂದು ಕೂಡ ಯಾರು ಅಂತ ಕೇಳಿದ್ರೆ ನಮ್ಮರಾಗ ಅಂಪಣ್ಣ ಅಂತ ಇದ್ದ. ಅವ್ರ ಕ್ವಶನ್ ಕೇಳಿದ್ರೆ ನಮ್ಮರಾಗ ಕಾಗದ ಯಾರು ತಂದು ಕೊಡ್ತಾರೆ ಅಂತ ಅಂಪಣ್ಣ ಅಂತ ಬಿಡ್ತಿದ್ವಿ. ಅವನಿಗೆ ಓಲೆಯವನು ಅಂತಂದ್ರು ಮೇಡಮ್, ಕಾಗದ ತಂದು ಓಲೆಯವನು ಅಂತ.
2: ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತನಾಡಿ, ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಪಡೆದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ ಸರ್, ಭಾಗವಹಿಸ್ತಾ ಇರಿ.
0: ಕೇಳ್ತಾ ಇರ್ತೀವಿ.
2: ಧನ್ಯವಾದ.
1: ನೋಡಿ ಸವಿತಾ, ಅಂಚೆ ಅಂತ ಹೇಳುವಾಗ ನಾವು ಕೂಡ ನಮ್ಮ ಬಾಲ್ಯದ ದಿನಗಳಲ್ಲಿ ಫ್ರೆಂಡ್ಸ್ಗೆಲ್ಲ ಲೆಟರ್ ಬರಿತಾ ಇದ್ವಿ.
2: ಅದು ಹಳೆ ಲೆಟರ್ ಏನಾದ್ರೂ ಈಗ ಕೈಗೆ ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ತದಲ್ಲ.
1: ಆಮೇಲೆ ಗ್ರೀಟಿಂಗ್ಸ್ ಕಾರ್ಡ್ ಕಳಿಸೋದು ನ್ಯೂ ಇಯರ್ಗೆ, ದೀಪಾವಳಿಗೆ, ಸಂಕ್ರಾಂತಿಗೆ,
2: ಮತ್ತೆ ಈಗ ಫಿಲ್ಮ್ ಆಕ್ಟರ್ದು, ಹೂವಿಂದು, ಸೀನ್ರಿದು, ಯಾವ್ದೆಲ್ಲ ಪೋಸ್ಟರ್ಗಳನ್ನ ಹಾಕಿ, ಸಂಕ್ರಾಂತಿಗಳನ್ನ ಹಾಕಿ ಕಳಿಸೋದು, ಅದು ಮಜಾನೇ
1: ಮಜಾನೇ ಇಲ್ಲ. ಈಗಿನ ಮಕ್ಕಳು ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ. ನಾವು ತುಂಬಾ ಪುಣ್ಯವಂತರು ಅಂತ ಹೇಳ್ಬೋದು. ನಾವು ಅದ
2: ಈಗ ನಮ್ಮೊಟ್ಟಿಗೆ ಇಟ್ಕೊಂಡಿದ್ದು ಅಥವಾ ಎಲ್ಲೋ ನಾವೇನೋ ಕಸ ಕ್ಲೀನ್ ಮಾಡುವಾಗ ಅದು ಕಸ ಅಂತಲ್ಲ, ಅದೆಲ್ಲೋ ಇಟ್ಟಿರ್ತೇವೆ, ಅದನ್ನ ಅಕಸ್ಮಾತ್ ಆಗಿ ಕೈಗೆ ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ತದೆ. ಈಗ ಏನಿಲ್ಲ, ಮೊಬೈಲ್ ನೋಡುದು, ಹಿಂಗೆ
1: ಮೊಬೈಲ್ ಅಲ್ಲಿ ಮೆಸೇಜ್
2: ಡಿಲೀಟ್ ಮಾಡ್ಬಿಡೋದು, ಸಿಗುದೂ ಇಲ್ಲ ಅದು ಮತ್ತೆ ಏನ್ ಬರ್ದಿದ್ರು ಅಂತಾನು. ಖುಷಿ ಆಯ್ತು ಇವ್ರ ಜೊತೆ ಮಾತನಾಡಿ.
1: ಹೌದು.

0: ಶಾರದಾ, ಇನ್ನೊಮ್ಮೆ ಫೋನ್ ನಂಬರ್ ಅನ್ನ ಹೇಳ್ಬಿಡೋಣಲ್ಲ
1: ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮ್ಮ ಒಂದು
0: ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ, ಎಸ್ಟಿಡಿ ಕೋಡ್ 08382, ದೂರವಾಣಿ ಸಂಖ್ಯೆ 22535345, ಹಾಗೆ ಮೊಬೈಲ್ ಸಂಖ್ಯೆ 9480249740. ಶಾರದಾ, ಒಂದು ವಾಣಿಜ್ಯ ಪ್ರಕಟಣೆಯನ್ನು ಪ್ರಸಾರ ಮಾಡಿ ನಂತರ ಪ್ರಶ್ನೆಯನ್ನು
1: ಕೇಳೋಣ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
2: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಂಗೀತ ಸಂಯೋಜನೆ ಇರುವಂತಹ ಗೀತೆ, ಯಾವ ಗೀತೆ? ಹೆಣ್ಣೆ ಕೊಂದು ಕಂಡು ಬೇಕು ಗೊತ್ತೇ ಜಾಣ, ಕೇಳೋಣವಾ?

0: ஹலோ
1: ஹலோ
0: மேடம்,
1: இன்னும் எழுத்துற சார்.
0: நாகராஜ் இருக்கே அந்த மேடம்.
1: நாகராஜ் அவரே, எல்லிந்த கரை மாடுத்திதிரி
0: ஹரியாரதால கிராப் இருக்க மேடம்.
1: ஹரியாரதிந்தனா ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಈಗ. ಪ್ರಶ್ನೆ ಏನು ಕೇಳೋದ ತಮಗೆ? ನಮ್ಮ ಪ್ರಶ್ನೆ ಹೀಗಿದೆ, ಇಸ್ರೋದ ನಿಯಂತ್ರಣ ಕೇಂದ್ರ ಕರ್ನಾಟಕದಲ್ಲಿ ಎಲ್ಲಿದೆ? ಅಂದರೆ ಉಪಗ್ರಹ ಉಡಾವಣಾ ಕೇಂದ್ರ ಇದೆಯಲ್ಲ, ಅದರ ನಿಯಂತ್ರಣ ಕೇಂದ್ರ ನಾವು ಕರ್ನಾಟಕದ ಯಾವ ಊರಿನಲ್ಲಿದೆ? ಹಾಸನ. ಸರಿಯಾಗಿ ಹೇಳಿದ್ರಿ ತಾವು. ಹಲೋ ಹಲೋ, ಸರಿಯಾಗಿ ಹೇಳಿದ್ರಿ ಸರ್. ಹಾಸನದಲ್ಲಿ ಉಪಗ್ರಹ ನಿಯಂತ್ರಣ ಕೇಂದ್ರ ಇದೆ ಅಲ್ಲ, ಉಪಗ್ರಹ ಉಡಾವಣೆ ನಂತರ.
0: ಹಲೋ
1: ಹಲೋ, ಉಪಗ್ರಹ ಉಡಾವಣೆ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡುವಂತ ಕೇಂದ್ರ ನಮ್ಮ ಹಾಸನದಲ್ಲಿ ಇದೆ. ನೀವು ಹಾಸನ ಅಂತ ಹೇಳಿದ್ರಲ್ಲ, ಹೌದು, ಸರಿಯಾಗಿ ಹೇಳಿದ್ರಿ ಉತ್ತರ.
2: ಭೇಟಿ ಕೊಟ್ಟಿದ್ದೀರಾ ಸ್ಥಳಕ್ಕೆ?
1: ಭೇಟಿ ಕೊಟ್ಟಿಲ್ಲ. ಒಳಗಡೆ ಕೆಲವೊಂದ್ ಸಲ ಒಳಗಡೆ ಬಿಡೋದು ಕಷ್ಟ ಇರುತ್ತೆ, ಕೆಲವೊಂದಕ್ಕೆ ನಾವು ದೂರದಿಂದ ನೋಡಬಹುದು. ಉಪಗ್ರಹ ಉಡಾವಣೆಯನ್ನ ಎಷ್ಟೋ ಜನ ವೀಕ್ಷಣೆ ಮಾಡ್ತಾರೆ, ಇದು ಶ್ರೀಹರಿಕೋಟಾದಿಂದೆಲ್ಲ ಉಪಗ್ರಹ ಉಡಾವಣೆ ಅದನ್ನ ನಿಯಂತ್ರಣ. ಆಂಧ್ರ ಪ್ರದೇಶದಲ್ಲಿ, ಹೌದು, ಅಲ್ಲಿಂದ ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ. ಆದ್ರೆ ಅದನ್ನ ನಿಯಂತ್ರಣ ಮಾಡುವಂತದ್ದು ಇಲ್ಲಿ ನಮ್ಮ ಕರ್ನಾಟಕದ ಹಾಸನದಲ್ಲಿದೆ. ಹೌದು, ಉತ್ತರವನ್ನು ಹೇಳಿದ್ರಿ, ಖುಷಿ ಆಯ್ತು ತಮ್ಗೆ. ಅದೇ ರೀತಿ ಮಧ್ಯಪ್ರದೇಶದ ಭೂಪಾಲದಲ್ಲಿದೆ ಅಂತೆ, ಅಂದ್ರೆ ಎರಡು ಕಡೆ ನಿಯಂತ್ರಣ ಕೇಂದ್ರ ಇದೆ. ಉತ್ತರವನ್ನು ಹೇಳಿದ್ರಿ, ಖುಷಿ ಆಯ್ತು ಸರ್. ಇದೇ ರೀತಿ ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಮತ್ತೆ ಕರೆ ಮಾಡ್ತಾ ಇರಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.

0: ಇವಾಗ ಒಂದು ವಾಣಿಜ್ಯ ಪ್ರಶ್ನೆಯನ್ನ ಕೇಳೋಣ, ಆಮೇಲೆ ಪ್ರಶ್ನೆಯನ್ನು ಕರೆ ಬರ್ತಾ ಇದೆ, ಏನ್ ಮಾಡೋಣ?
1: ಕರೆ ತಗೊಂಡ್ಬಿಡೋಣ.
0: ಹಲೋ.
2: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸದಾನಂದ ಅವರೇ.
2: ನಮಸ್ತೆ,
1: ಚೆನ್ನಾಗಿದ್ದೀರಾ?
2: ಚೆನ್ನಾಗಿದ್ದೀನಿ.
0: ಆಯ್ತಾ ಟೀ ಎಲ್ಲ? ಆಯ್ತಾ
2: ಟೀ ಎಲ್ಲ? ಅಭ್ಯಾಸ ಇಲ್ಲ.
1: ಅಭ್ಯಾಸ ಇಲ್ಲ ಅಂತ ಒಳ್ಳೆ ಗುಣ. ಒಳ್ಳೇದು.
0: ಮಳೆ ಇದೆಯಾ?
1: ಕಾಫಿ ಇರ್ಬೋದೇನು?
2: ಟೀ ಅಭ್ಯಾಸ ಇತ್ತು, ಅದು ಬಿಟ್ಟು ತುಂಬಾ ವರ್ಷ ಆಯ್ತು, ಒಂದು 20-22 ವರ್ಷ ಆಯ್ತು.
1: ಹೌದು, ಒಳ್ಳೇದು ಒಂದ್ ರೀತಿಯಲ್ಲಿ ಅಂತಾರೆ, ಆದ್ರೆ ಅದು ರೂಢಿ ಇದ್ದವರಿಗೆ ಬಿಡ್ಲಿಕ್ಕೂ ಕಷ್ಟ.
0: ಅಲ್ಲ, ಮಳೆ ಇದೆಯಾ ನಿಮ್ಮ ಕಡೆ?
2: ಇಲ್ಲ, ಕಪ್ಪು ಮೋಡ ಹಾಕಿಕೊಂಡಿದೆ. ಮೋಡ
1: ಈ ಸಲ ಸ್ವಲ್ಪ ಕಡಿಮೆನೆ ಆಗ್ತಾ ಇದೆ ಮಳೆ. ಅಲ್ಲ, ಬಂದ್ರೆ ಒಳ್ಳೇದು. ಆದ್ರೆ ಬರ್ಲಿ, ಬೆಳೆಗೆಲ್ಲ ಬೇಕು ನೀರಿಗೆ ಎಲ್ಲ, ಆಮೇಲೆ ಕೊರತೆ ಬಂದ್ಬಿಡ್ತದೆ. ಸರಿಯಾದ ಟೈಮಿಗೆ ಸರಿಯಾಗಿ ಮಳೆ ಬಿದ್ದು ಸರಿಯಾಗಿ ಮುಗಿದ್ರೆ ಒಳ್ಳೇದಲ್ಲ ಸರ್?
2: ಹೌದು.
1: ಈಗ
0: ಪ್ರಶ್ನೆಯನ್ನ ಕೇಳೋಣ ಅಲ್ವಾ? ಪ್ಲಾಸ್ಟಿಕ್ ಅನ್ನು ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಯಾವುದು?
2: ಕರ್ನಾಟಕ.
1: ಕರ್ನಾಟಕನ ಅಂತ ಇದ್ದಾರೆ.
0: ಅಲ್ಲ, ಕರ್ನಾಟಕ ಅಲ್ಲ,
1: ಕರ್ನಾಟಕ ಬಿಟ್ಟು
0: ಬಿಟ್ಟು
1: ಒಂದು ಕ್ಲೂ ಅಂದ್ರೆ
0: ಸಣ್ಣ ರಾಜ್ಯ ಅಂತ
2: ಹೇಳ್ಬೋದು.
0: ಇಲ್ಲ ಇಲ್ಲ,
1: ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಲ್ಲ ಸರ್? ಹೌದು, ಚೀಲ ತಗೊಂಡೋಗಿ, ಒಂದು ಚೀಲ ಕೊಂಡೊಯ್ಯೋದ್ರಿಂದ ಎಷ್ಟೆಲ್ಲ ಪ್ಲಾಸ್ಟಿಕ್ ಅನ್ನು ಮನೆಗೆ ತರೋದು ಕಡಿಮೆ ಆಗ್ತದೆ ನೋಡಿ.
2: ಚೀಲ ಕೈ ಚೀಲ ಬರುದಿಲ್ಲ, ಆದ್ರೆ ಹಾಲಿನ ಮತ್ತೆ ಎಣ್ಣೆ ಬರ್ತದೆ.
1: ಹೌದು, ಪ್ಲಾಸ್ಟಿಕ್ ತುಂಬಾ ಅಪಾಯಕಾರಿ ಅಂತ ಇದ್ದಾರೆ, ಅದರಿಂದ ಎಷ್ಟೆಲ್ಲ ರೋಗಗಳು ಬರ್ತವೆ, ಮತ್ತೆ ಭೂಮಿಯಲ್ಲಿ ಅದು ಬೇಗ ಕೊಳೆಯುವುದಿಲ್ಲ, ಕರಗುದೇ ಇಲ್ಲ. ಹೌದು ಹೌದು, ಒಂದು ಹಾಕುದು ನಮ್ಗೆ ಎಷ್ಟು ಸುಲಭ, ಆದ್ರೆ ಅದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಎಷ್ಟು ಕಷ್ಟ ಅಲ್ಲ ಸರ್ ಅದು?
0: ಅಲ್ಲ, ಈಗ ತುಂಬಾ ಅದ್ರ ಬಗ್ಗೆ ಜಾಗೃತಿ ಎಲ್ಲ
1: ಮಾಡ್ತಾ ಇದ್ದಾರೆ.
0: ಯಾವ ಅಂಗಡಿಯಲ್ಲಿ ಕೇಳಿದ್ರು ಪ್ಲಾಸ್ಟಿಕ್ ಚೀಲ ಕೊಡುದಿಲ್ಲ ಅವರು, ಇಲ್ಲ ಹೇಳ್ತಾರೆ.
1: ಒಳ್ಳೇದು, ಒಂದ್ ರೀತಿಯಲ್ಲಿ
0: ಅವರು ಮುನ್ಸಿಪಾಲಿಟಿ ಅವರು ಬಂದು ಫೈನ್ ಹಾಕ್ತಾರೆ, ಇಲ್ಲ ಮೇಡಮ್ ನಾವು ಹಾಕುದಿಲ್ಲ ಅಂತ. ಅವೇರ್ನೆಸ್ ತುಂಬಾ ಇದೆ,
1: ಬರ್ತಾ ಇದೆ. ಮತ್ತೆ ನಾವು ಕೂಡ ಇದು ಪಬ್ಲಿಕ್ ಕೂಡ ಅಷ್ಟೇ ಅದನ್ನ ಕಂಟ್ರೋಲ್ ಮಾಡಬೇಕು. ಅಂದ್ರೆ ಯಾವುದೇ ವಸ್ತುಗಳನ್ನು ತಗೊಂಡು ಹೋಗುವಾಗ ನೀವು ಹೇಳಿದ್ರಲ್ಲ ಚೀಲವನ್ನು ತಗೊಂಡು ಹೋಗ್ತಾ ಇದ್ದೇವೆ, ಅದೇ ತರ ಬಳಕೆಯನ್ನ ನಾವೇ ಕಡಿಮೆ ಮಾಡಿದ್ರೆ ಪ್ಲಾಸ್ಟಿಕ್ ಬಳಕೆನೂ ಜಾಸ್ತಿ ಆಗೋದು ಇಲ್ಲ.
2: ಮನೆಗೆ ಒಮ್ಮೆ ತಂದ ಕೈ ಚೀಲವನ್ನು
1: ಅದೇ ಈಗ ಉತ್ತರವನ್ನ ಪ್ರಯತ್ನ ಪಡ್ತೀರಾ ತಾವು?
2: ಇಲ್ಲ, ಪ್ರಯತ್ನ ಒಂದು ವಿಷಯ ಇದ್ದು ನಿಮ್ಗೆ, ಒಂದು ಒಬ್ಬರಿಗೆ ಒಂದು ವಿಷಯ ಕೇಳ್ತೀರಲ್ವಾ, ಇದನ್ನ ಫಾರ್ವರ್ಡ್ ಮಾಡ್ಬೇಕು ಹೇಳಿ. ಅಂದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಕಡೆಗೆ ನೀವು ಹಾಕಿದ್ರೆ ಅದು ಗೂಗಲ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ಉತ್ತರ ಹೇಳ್ತಾರೆ. ಅಂದ್ರೆ ಅವರಿಗೆ ಹೇಳಿದ ಪ್ರಶ್ನೆ ಉತ್ತರ,
1: ಅಂದ್ರೆ ನಿಮ್ದು ಒಂದು ಸಲಹೆ ಅಂದ್ರೆ ಒಬ್ರಿಗೆ ಒಂದೇ ಪ್ರಶ್ನೆಯನ್ನು ಕೇಳಿ ಮುಗಿಸ್ಬಿಡಿ ಅಂತ. ಸರಿ ಇದೆ, ನೀವು ಹೇಳಿದ್ದು ಒಂದ್ ರೀತಿ ಸರಿ ಇದೆ, ಯಾಕಂದ್ರೆ ನೆಕ್ಸ್ಟ್ ಅವ್ರು ಕೇಳಿದ್ರೆ ಅಲ್ಲಿವರೆಗೆ ಅವರು ಗೂಗಲ್ ಅಲ್ಲಿ ನೋಡಿ ಉತ್ತರವನ್ನು ಹೇಳ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ. ಆದಷ್ಟು ಪ್ರಯತ್ನ ಮಾಡ್ತೇವೆ ನಾವು, ಅಡಿಲ್ವಾ? ಈಗ ಉತ್ತರವನ್ನ
2: ಅಲ್ಲ,
0: ನಾನು ಒಂದು ಕ್ಲೂ ಕೊಡ್ತೇನೆ ನಿಮ್ಗೆ. ಭಾರತದ ಈಶಾನ್ಯ ಭಾಗದಲ್ಲಿರುವಂತ ಒಂದು ಸುಂದರವಾದ ಪರ್ವತ ರಾಜ್ಯ ಇದು, ಹಿಮಾಲಯದ ತಪ್ಪಲಿನಲ್ಲಿದೆ.
1: ನೋಡಿ, ಅಲ್ಲಿಯವರು ಸಹ ಪ್ಲಾಸ್ಟಿಕ್ ಅನ್ನ ಮೊಟ್ಟ ಮೊದಲನೇದಾಗಿ ನಿಷೇಧ ಮಾಡಿದ್ದಾರೆ.
0: ಮತ್ತೆ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಒಂದು ರಾಜ್ಯ ಅಂತ ಹೇಳ್ಬೋದು, ಚಿಕ್ಕದು, ಚಿಕ್ಕ ರಾಜ್ಯ.
1: ಈಗ ಉತ್ತರವನ್ನು ಹೇಳ್ಬಿಡೋದು.
0: ನೇಪಾಳ ಎಲ್ಲ ಗಡಿ ಅದ್ರದ್ದು, ನೇಪಾಳ ಭೂತಾನ್ ಎಲ್ಲ. ನೇಪಾಳ ಭೂತಾನ್ ಮತ್ತು ಚೀನಾ ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ.
1: ಈಗ ಇಷ್ಟೆಲ್ಲ
2: ಗುಜರಾತ್
0: ಅಲ್ಲ, ಅಲ್ಲ
1: ಈಶಾನ್ಯ ರಾಜ್ಯ ಇದು, ಗುಜರಾತ್ ಈ ಕಡೆ ಬಂತು, ಕರಾವಳಿ ಕಡೆ ಬಂತು. ಶಾರದಾ ಉತ್ತರವನ್ನು ಹೇಳ್ಬಿಡೋದು ಒಳ್ಳೇದವರಿಗೆ.
0: ಆಮೇಲೆ ಇನ್ನೊಂದು, ಪ್ರಪಂಚದ ಮೊದಲ 100% ಸಾವಯವ ಆರ್ಗ್ಯಾನಿಕ್ ಕೃಷಿ ರಾಜ್ಯವಾಗಿದೆ. ನೋಡಿ ಎಷ್ಟೊಂದು ಕ್ಲೂ ಕೊಟ್ಟೆ ನಿಮ್ಗೆ. ಕಾಂಚನಜುಂಗ ಪರ್ವತ ವಿಶ್ವದ 3ನೇ ಅತಿ ಎತ್ತರದ ಶಿಖರ ಇದೆ.
2: ಗೊತ್ತಾಗಲ್ಲ,
1: ಅಲ್ಲ ಖುಷಿ

0: ಬಗ್ಗೆ ಮಾತಾಡ್ಬೇಕಂತ ಕಾಲ್ ಮಾಡಿದ್ರೆ ಖುಷಿ ಆಯ್ತು. ಈಗ ಅವ್ರಿಗೆ ಉತ್ತರವನ್ನು ಹೇಳ್ಬೇಕಾಯ್ತು ಶಾರದಾ, ಅವ್ರು ಮಾತಾಡ್ಬೇಕಂತ ಕಾಲ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಅವರು ಆನ್ಸರ್ ಹೇಳ್ತಾರೆ, ಇಷ್ಟೆಲ್ಲ ಕ್ಲೂ ಕೊಟ್ಮೇಲೆ ನೋಡಿ ಹೇಳ್ತಾರೆ ಅನ್ನೋದೊಂದು ಅವ್ರದ್ದು ಸಲಹೆ ಇದೆ.
1: ಹೌದು
0: ಹೇಳಿಲ್ಲ
2: ಎಲ್ಲ ಹೇಳಿ ಹೇಳಿ ನಮಗೆ ಗೊತ್ತಾಗ್ತಿಲ್ಲ.
0: ಸಿಕ್ಕಿಂ
2: ಸಿಕ್ಕಿಂ
0: ನೋಡಿ, ಸಾವಯವ ಕೃಷಿಯನ್ನ ಮೊಟ್ಟ ಮೊದಲನೇದಾಗಿ ಅವಲಂಬನೆ ಮಾಡ್ತು.
1: 100%
0: 100% ಸಾವಯವ ಅಂದ್ರೆ ಯಾವುದೇ ರಾಸಾಯನಿಕವನ್ನ ಬಳಸದೆ. ಈಗ ಜೊತೆಗೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ಕೊಂಡಿದೆ, ಎಷ್ಟೆಲ್ಲ ಒಳ್ಳೆ ಕೆಲಸ ಆಗ್ತಾ ಇದೆ. ಧನ್ಯವಾದ ಸದಾನಂದ ಅವರೇ.
2: ಮೇಡಮ್, ಈ ಕಾರ್ಯಕ್ರಮ ನನ್ನ ಇಷ್ಟದ ಕಾರ್ಯಕ್ರಮ, ನಾನು ಕೇಳ್ತಾ ಇರ್ತೇನೆ. ಇಂದ ತುಂಬಾ ಒಂದು ಉತ್ತರದ ಆಸುಪಾಸಿನಲ್ಲಿ ಎಲ್ಲ ವಿಷಯಗಳನ್ನು ಕೊಡ್ತಾ ಇರ್ತೇನೆ. ಖುಷಿಯಾಗ್ತದೆ,
0: ಖುಷಿಯಾಗ್ತದೆ. ಹೊಸ ಹೊಸ ವಿಷಯಗಳು ಗೊತ್ತಾಗ್ತದಲ್ಲ ನಿಮ್ಮಿಂದ, ನಮಗೂ ಗೊತ್ತಾಗ್ತದೆ. ನಮ್ಮಿಂದನೇ ಅಂತಲ್ಲ, ನಿಮ್ಮಿಂದ ನಾವೆಷ್ಟೆಲ್ಲ ತಿಳ್ಕೊಳ್ಳೋದಿರ್ತದೆ. ಖುಷಿ ಆಯ್ತು. ಇದೇ ರೀತಿ ಕರೆ ಮಾಡಿ ಸರ್, ಕರೆ ಮಾಡಿ ಭಾಗವಹಿಸ್ತಾ ಇರಿ ಕಾರ್ಯಕ್ರಮದಲ್ಲಿ. ಧನ್ಯವಾದ, ಧನ್ಯವಾದ ಸರ್. ಶಾರದಾ ಅವ್ರು ಮಾತಾಡೋದಕ್ಕೋಸ್ಕರ ಕರೆ ಮಾಡಿದ್ದಾರೆ, ಅವರಿಗೆ ಉತ್ತರವನ್ನು ಹೇಳದೆ ಈಗ ನೆಕ್ಸ್ಟ್ ಮತ್ತೆ ಅವರು ಕರೆ ಮಾಡ್ತಾರೆ. ಧನ್ಯವಾದ ಅವರಿಗೆಲ್ಲ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ, ಹಾಗೂ ನಮ್ಮ
0: ನಮಗೂ ಕೂಡ
1: ಖುಷಿ ಆಗ್ತದೆ
0: ಕರೆ ಬರ್ತಾ ಇದ್ರೆ.
1: ಗೀತೆಯನ್ನು ಪ್ರಸಾರ ಮಾಡ್ತಾರೆ.

0: ವಿಚಿತ್ರ ಗೀತೆಗಳನ್ನ ಕೇಳುವ ಸಮಯ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಸವಿತಾ ವಾಣಿಜ್ಯ ಪ್ರಕಟಣೆಯನ್ನ ಕೇಳ್ಕೊಂಡು ಬಂದ್ವಿ.
1: ಇವಾಗ ಪ್ರಶ್ನೆ ಏನ್ ಕೇಳೋ ಮುಂಚೆ ಗೀತೆಯನ್ನ ಪ್ರಸಾರ ಮಾಡಿ ಆಮೇಲೆ ಕರೆ ಬಂದ್ಮೇಲೆ ನಾವು
0: ಪ್ರಶ್ನೆಯನ್ನ ಕೇಳಿದ್ರೆ.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಹಲೋ, ಹೆಸರು ಹೇಳಿ ಸರ್ ತಮ್ದು.
0: ರೇಖಾ.
2: ರೇಖಾ ಅವರು. ಅಂದಾಜಿತ್ತು, ಆದ್ರೆ ನಂಗೆ ಸ್ವಲ್ಪ ಧ್ವನಿಯೇನೋ ಬೇರೆ ತರ ಕೇಳ್ತು,
1: ಸ್ವಲ್ಪ ಬೇರೆ ತರ ಕೇಳ್ತು.
2: ಅದಕ್ಕೋಸ್ಕರ ಮೇಡಮ್ ಹೇಗಿದ್ದೀರಿ?
1: ಅಲ್ಲ ಸರಿ, ಟೀ ಎಲ್ಲ ಕುಡಿದು ಗಟ್ಟಿಯಾಗಿ ಮಾತಾಡ್ತಾ ಇದಾರೆ ಅವ್ರು, ಅದಕ್ಕೆ ಆ ತರ ಕೇಳ್ತು ಅವ್ರದ್ದು ವಾಯ್ಸ್ ಇವತ್ತು.
2: ಅಲ್ಲ ಬಜಿ ಗಿಜಿ ಅಲ್ಲ, ಬಜಿ ಎಲ್ಲ ಮಾಡಿರ್ಬೇಕು.
1: ಹೌದು,
2: ಮಳೆಗಾಲ
1: ಅಲ್ಲ, ಮಳೆ ಬರ್ತಾ ಇಲ್ಲ ಅಲ್ವಾ ರೇಖಾ ಅವ್ರೆ?
2: ಬಜಿ ಮಾತ್ರ ತಿನ್ನೋದು
0: ಬರ್ತದೆ ದರ್ಶನ, ಮಳೆಗಾಲ ಅಂತ ತೋರಿಸ್ಲಿಕ್ಕೆ ಬೆಳಗ್ಗೆ ಬರ್ತದೆ.
2: ನಾನು ಬೇಸಿಗೆಗಾಲದಲ್ಲೂ ಇದ್ದೇನೆ ಅಂತ ಮಧ್ಯಾಹ್ನ ನಂತರ ಬಿಸಿಲು ಬರ್ತದೆ. ಅಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
0: ಹೌದು ಮೇಡಮ್.
2: ಈಗ ನಿಮ್ಗೊಂದು ಪ್ರಶ್ನೆ ಕೇಳಲಿ. ರಕ್ತದ ಯಾವ ಗುಂಪನ್ನ ಯೂನಿವರ್ಸಲ್ ಡೋನರ್ ಅಂದ್ರೆ ಸಾರ್ವತ್ರಿಕ ದಾನಿ ಅಂತ ಕರಿತೇವೆ? ಯಾವ ಗುಂಪು? ಈ ಗುಂಪಲ್ಲಿ ಎಷ್ಟೆಲ್ಲ
0: ಇದೆ?
2: ಓ ಪಾಸಿಟಿವ್ ನೆಗೆಟಿವ್ ಅಂತಾನು ಇರ್ಬೋದು, ಆದ್ರೆ ಓ ರಕ್ತದ ಓ ಗುಂಪನ್ನ ಸಾರ್ವತ್ರಿಕ ದಾನಿ ಅಂದ್ರೆ ಯಾವುದೇ ಗುಂಪಿಗೆ ನಡೀತದ,
1: ಯಾವ್ದೇ ಗುಂಪಿಗೆ ಕೊಡ್ಬಹುದು.
2: ಅಲ್ಲ
0: ನಾನು ಒಲವಿನ ಉಡುಗೊರೆ
2: ಅಂದ್ಕೊಡ್ಲೇ
0: ಮಾಡಿದ್ದೆ.
2: ಹೌದು, ಭಯ ಆಗ್ಬಿಡ್ತದೆ ರಕ್ತ ಅಂದ್ಕೊಡ್ಲೆ, ಒಮ್ಮೆಗೆ ಭಯ ಆಗ್ತದೆ. ಆದ್ರೆ ರಕ್ತದಲ್ಲಿ ಎಷ್ಟೆಲ್ಲ ಉಪಯೋಗ ಇದೆ ನೋಡಿ,
1: ಎಷ್ಟು ವಿಧಗಳಿವೆ.
2: ಹೌದು, ಈಗ ರಕ್ತ ಅಂದ್ರೆ
0: ಕೊರತೆಯಿಂದ ಇದ್ರೆ ಹಿಮೋಗ್ಲೋಬಿನ್
2: ಹೌದು ಕಡಿಮೆ ಆದ್ರೆ ಕಷ್ಟ. ಈಗ ನೋಡಿ ಈ ಒಂದು ಗುಂಪಿದ್ದಕ್ಕೆ ಎಷ್ಟು ಒಳ್ಳೇದಾಗಿದೆ ಅಲ್ಲ.
1: ಎಮರ್ಜೆನ್ಸಿಗೆ
2: ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಮಾಡ್ಕೊಂಡಿರ್ತೇವೆ, ಆದ್ರೆ ಓ ನೆಗೆಟಿವ್ ರಕ್ತವನ್ನ ಯಾವುದೇ ಎಮರ್ಜೆನ್ಸಿ ಅಂದ್ರೆ
1: ಯಾರಿಗೂ ಕೊಡ್ಬಹುದು,
2: ಯಾರಿಗಾದ್ರೂ ದಾನ ಮಾಡಬಹುದು ಅಂತ. ಈಗ ರಕ್ತ ಅಂತೇವೆ, ಆದ್ರೆ ರಕ್ತ ಮಾತ್ರ ಅಲ್ಲ, ಅದ್ರಲ್ಲಿ ಎಷ್ಟೆಲ್ಲ ಅವರು ಇದು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ಬಿಳಿ ರಕ್ತ ಕಣ, ಕೆಂಪು ರಕ್ತಗಣ, ಪ್ಲಾಸ್ಮಾ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದ್ರ ಉಪಯೋಗ ಮಾಡ್ಕೊಳ್ತೀವಿ. ಈಗ ಓ ಗುಂಪಿನ ರಕ್ತ ಅಂದ್ರೆ ಅದು ಒಂದೇ ಅಲ್ಲ, ಅದ್ರಲ್ಲಿ ರಕ್ತದಲ್ಲಿ ಎಷ್ಟೆಲ್ಲ ನಾವು ಲಾಭಗಳನ್ನು ಪಡ್ಕೊಳ್ಬಹುದು. ಅದರಲ್ಲಿ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಪ್ಲಾಸ್ಮಾ, ಈ ತರ ಅನೇಕ ವಿಧಗಳಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ.
1: ಯಾವತ್ತಾದ್ರೂ
2: ರಕ್ತದಾನ
1: ಮಾಡಿದೀರಾ?
0: ರಕ್ತದಾನ ಮಾಡ್ಲಿಲ್ಲ ಮೇಡಮ್, ನಾನೇ ರಕ್ತದಲ್ಲಿದ್ದೇನೆ.
2: ಅಂದ್ರೆ ನೀವೇ ರಕ್ತವನ್ನ ಹಾಕೊಳ್ಳು ಇದ್ರಲ್ಲಿದ್ದೀರಾ?
0: ಹಾಕೊಳ್ತಾ ಇಲ್ಲ, ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ
2: ಪ್ರಯತ್ನ ಪಡ್ತಾ ಇದ್ದೀರಿ?
0: ಮೆಡಿಸಿನ್ ತಗೊಳ್ತಾ
2: ಇದ್ದೇನೆ. ಹಾಗೆ ಅಂದ್ರೆ ರಕ್ತವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈಗ ಕೆಲವರು ಹೇಳ್ತಾರೆ ದಾಳಿಂಬೆ, ಬೀಟ್ರೂಟ್ ಮತ್ತೆ ಅತ್ತಿ ಹಣ್ಣು ಅವೆಲ್ಲ ತಿನ್ಬೇಕು ಅಂತಾರೆ, ಖರ್ಜೂರ ಈ ತರ
0: ಹಣ್ಣುಗಳು ತಿನ್ನೊಂದಿದ್ದಾರೆ, ತರಕಾರಿಗಳು
2: ಮತ್ತೆ ರಾಗಿ ತಿನ್ನೋದು. ರಾಗಿಯಿಂದನು ಬೇಗ ಆಗ್ತಂತೆ ರಕ್ತ, ದಾಳಿಂಬೆ ತರನೆ. ಹೌದು,
1: ಈರುಳ್ಳಿ ಕೂಡ.
2: ಈರುಳ್ಳಿ
0: ನಮ್ಮ ಆಹಾರ ಪದ್ಧತಿ ಒಳಗೆ ಇದೆ, ಎಲ್ಲಾನು ಸರಿ ಮಾಡಿ ವ್ಯವಸ್ಥಿತವಾಗಿ ತಿನ್ನೋದೊಂದು ವ್ಯವಸ್ಥೆ ಇರ್ಬೇಕು.
2: ಅಂದ್ರೆ ಒಂದು
0: ಜಾಸ್ತಿ ಬಾಯ್ಲ್ಡ್ ಮಾಡಿ ತಿನ್ಬಾರ್ದು.
2: ಒಂದು ಅಂದ್ರೆ ತಾಳ್ಮೆ ಬೇಕು, ನಾವು ಮನೆಯಲ್ಲಿ ಏನೇ ಟ್ರೈ ಮಾಡೋದಿದ್ರು ತಾಳ್ಮೆ ಬೇಕು. ಅಂದ್ರೆ ಒಂದೇ ಸಲ ಆಗ್ಬಿಡೋದಿಲ್ಲ, ಅದಕ್ಕೋಸ್ಕರ ನಾವು ಟ್ಯಾಬ್ಲೆಟ್ಸಿಗೋ ಅಥವಾ ಟಾನಿಕ್ಗೋ ಯಾವ್ದು
1: ಟ್ಯಾಬ್ಲೆಟ್ಸ್ ಗೆ ಹೋಗೋ ಮೊದಲು ಇಂಥದೆಲ್ಲ
2: ಪ್ರಯತ್ನ
1: ಮನೆಯಲ್ಲಿ ಪ್ರಯತ್ನ ಮಾಡ್ಬೇಕು ರೇಖಾ ಅವ್ರೆ ಅಲ್ವಾ?
0: ರಕ್ತದಾನ ಮಾಡಿದ್ಮೇಲೂ ಒಂದೊಳಗಿನ ರಕ್ತ ರಿಕವರಿ ಆಗ್ತದೆ.
2: ದಾನ ಮಾಡ್ಬೇಕು. ಹೌದು, ಸರಿಯಾಗಿ
1: ದಾನ ಮಾಡಿದ್ರೆ ಒಳ್ಳೇದು.
2: ಸರಿಯಾಗಿ ಆರೋಗ್ಯ ಇರುವವರು ದಾನ ಮಾಡಿದ್ರೆ ಅವರ ಆರೋಗ್ಯಕ್ಕೂ ಒಳ್ಳೇದು, ಕೊಟ್ಟವರಿಗೆ ಒಂದು
1: ಜೀವ ಉಳಿಸಿದಾಗೆ ಆಗ್ತದೆ.
2: ಹೌದು, ಮತ್ತೆ ಎಷ್ಟೆಲ್ಲ ರೀತಿಯಲ್ಲಿ ಉಪಯೋಗ ಆಗ್ತದೆ ಅದು, ಬರೀ ಒಂದೇ ರಕ್ತ ಕೊಟ್ಟರು ರಕ್ತ ಹಾಕಿದ್ರು ಅನ್ನೋದಲ್ಲ. ರಕ್ತ ಇದು ರೇಖಾ ಅವರೇ, ಆರೋಗ್ಯವನ್ನ ಸರಿಯಾಗಿ ಕಾಪಾಡ್ಕೊಳ್ಳಿ, ಸರಿಯಾದ ಆಹಾರವನ್ನ ತಗೊಳ್ಳಿ ಅಲ್ಲ ಶಾರದಾ?
1: ಹೌದೌದು, ಯಾಕೆಂದ್ರೆ
0: ಆರೋಗ್ಯವೇ
1: ಭಾಗ್ಯ.
2: ಈಗೇನು ಯೋಗ ದಿನ ಬರ್ತಾ ಇದೆ, ಯೋಗವನ್ನ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇದ್ದೇವೆ.
1: ಹೌದಾ?
2: ಅದೇ ಆರೋಗ್ಯವನ್ನ
0: ಸ್ವಲ್ಪ ಕಂಟ್ರೋಲ್ ಬಂದಿದೆ ಎಲ್ಲ.
2: ಹೌದು, ಯಾವ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ ಆಗ್ತದೋ ಅದೆಲ್ಲ ಪ್ರಯತ್ನ ಪಡ್ಬೇಕು ನಾವು. ಆಹಾರ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳೋದು, ವ್ಯಾಯಾಮಗಳನ್ನ ಮಾಡೋದು, ಮತ್ತೆ ಮಾನಸಿಕ ಒತ್ತಡವನ್ನ
1: ಸ್ಟ್ರೆಸ್ ಅನ್ನ ಫಸ್ಟ್ ಗೆ ಇದ್ ಮಾಡ್ಬೇಕು,
2: ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದು.

0: ಖುಷಿ ಆಯ್ತು ಬಹಳ ದಿನದ ನಂತರ ಮಾತಾಡಿದಂಗ.
1: ಉತ್ತರ ಕೂಡ ಹೇಳಿದ್ರು,
2: ನಿಮ್ಮಿಬ್ರ ಹತ್ರ ಮಾತಾಡಿದ ನಂಗೂ ಬಹಳ
0: ಹೌದು ಖುಷಿ ಆಯ್ತು.
2: ಯಾವಾಗ್ಲೂ
0: ನಾನು ಒಂದು ನೆನಪಿದೆ ಶಾರದ ಅವ್ರು, ಯಾವಾಗಾದ್ರೂ ಮಳೆಗಾಲದಲ್ಲಿ ಕಾಲ್ ಮಾಡಿದ್ರೆ ನನ್ ಬಜಿತ್ ಕೇಳಿ ಕೇಳ್ತೀನಿ. ಬಜಿತ್ ಇನ್ಲಿ
1: ಕೂತು ಬಜ್ಜಿ ಮಾಡಿದ್ರ? ಬಟಾಟೆ ಬಜ್ಜಿ ಅಂತ.
0: ಖುಷಿ ಆಯ್ತು ರೇಖಾ, ಬರ್ತೇವೆ ಬರ್ತೇವೆ ಬರ್ತೇವೆ. ಖುಷಿ ಆಯ್ತು, ಧನ್ಯವಾದ ರೇಖಾ ಅವ್ರೆ. ಶಾರದಾ ಅವರು ಬಜಿ ಮಾಡಿ ಚಹಾ ಕುಡಿದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಸ್ವಲ್ಪ ಗೀತೆಯನ್ನು ಪ್ರಸಾರ ಮಾಡೋಣ.
1: ಪ್ರಸಾರ ಮಾಡೋಣ.

0: ಸವಿತಾ ಪ್ರಶ್ನೆಯನ್ನು ಕೇಳಿದ್ವಿ, ಅವರು ಸರಿಯಾದ ಉತ್ತರವನ್ನ ಹೇಳಿದ್ರು, ಹಾಗೂ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬಂದ್ವಿ. ಮೋಸ್ಟ್ಲಿ ಸಮಯ ಆಗ್ತಾ ಇದೆ, ಕೊನೆಯ ಪ್ರಶ್ನೆ
1: ಕೇಳ್ಬಿಡು
0: ಕೇಳ್ಬಿಡೋಣ, ಆಮೇಲೆ ಯಾರು ಆ ಕೊನೆಯ ಪ್ರಶ್ನೆಗೆ ಉತ್ತರ ಕೇಳ್ತಾರೆ ನೋಡೋಣ ಅಲ್ವಾ. GDP ಇದ್ರ ವಿಸ್ತೃತ ರೂಪ, ಎಕ್ಸ್ಪಾನ್ಷನ್ ಫಾರ್ಮ್. GDP
1: ಕರೇ ಬರ್ಬೋದು
0: ಹೌದು. ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ನಾವು,
1: ಆಮೇಲೆ ಕೊನೆಗೆ ಉತ್ತರ ಹೇಳಿದ್ರೆ
0: ಆಯ್ತು.

0: ಸವಿತಾ
1: ಕರೆ ಬರ್ತಾ ಇಲ್ಲ,
0: ಬರ್ತಾ ಇಲ್ಲ. ನಾವು ಉತ್ತರವನ್ನ ಹೇಳಿಬಿಡೋಣ. ಗೊತ್ತಾ ನಿನ್ಗೆ?
1: ಹೇಳು ನೋಡೋಣ. ಪ್ರಶ್ನೆ ಕೇಳಿದವ್ರಿಗೆ ಗೊತ್ತಿರ್ತದೆ ಉತ್ತರ.
0: ಜಿ ಡಿ ಪಿ
1: ದೇಶದ ಒಟ್ಟು
0: ಒಟ್ಟು ದೇಶೀಯ ಉತ್ಪನ್ನ, ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ.
1: ಒಟ್ಟು ದೇಶೀಯ ಉತ್ಪನ್ನ ಎಷ್ಟು ಅಂತ
0: ಅಂದ್ರೆ ಈ ದೇಶದ ಒಂದು ಆರ್ಥಿಕತೆಯ ಆರೋಗ್ಯ ಮತ್ತು ಬೆಳವಣಿಗೆಯನ್ನು ಅಳೆಯುವುದೇ ಇದರಿಂದ.
1: ಜಿ ಡಿ ಪಿಯಿಂದ
0: ಅಂದ್ರೆ ವೆಚ್ಚ ಎಷ್ಟಾಗತ್ತೆ, ಆದಾಯ ಎಷ್ಟಾಗುತ್ತೆ, ಉತ್ಪಾದನೆ ಎಷ್ಟಾಗುತ್ತೆ ಅಂತ
1: ಇದ್ರ ಮೇಲೆ ಅವಲಂಬನೆ ಮಾಡಿ ಅದನ್ನೆಲ್ಲ ಲೆಕ್ಕ
0: ಹಾಕುವಂತದ್ದು. ಸವಿತಾ, ಪ್ರಶ್ನೆನ ಕೇಳಿದ್ವಿ, ಉತ್ತರ ಹೇಳಿದ್ವಿ, ಕಾರ್ಯಕ್ರಮವನ್ನ ಮುಗಿಸಿಬಿಡೋಣ ಅಲ್ವಾ?
1: ಹೌದು. ಅಂದ್ರೆ ಶಾರದಾ, ಈ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಜನ ಕರೆ ಮಾಡಿದ್ರು, ಅವರಿಗೆಲ್ಲ ಒಂದು ಧನ್ಯವಾದವನ್ನ ಹೇಳುತ್ತಾ ಕಾರ್ಯಕ್ರಮನ ಮುಗಿಸೋಣ ಅಲ್ಲ. ಇದುವರೆಗೆ ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ನಾನು ಸವಿತಾ ಕೋಲ್ವೇಕರ್ ಹಾಗೂ ನನ್ನೊಂದಿಗೆ ಶಾರದಾ ರಾವ್. ತಾಂತ್ರಿಕ ನೆರವು ದಯಾನಂದ್ ಮೇತ್ರಿ ಮತ್ತು ಅಭಿಜಿನ್. ಕರೆ ಮಾಡಿದವರಿಗೆ ಇನ್ನೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. 71 ಲಕ್ಷ ವಿದೇಶಿ ಮೂಲದ

0: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೆ ಕೇಳಿ ಯೋಗಾಮೃತ.
1: ಕೇಳುಗರೆ, ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮದ ಕಿರು ವಿವರವನ್ನು ಕೇಳಿ. ಇನ್ನು ಮುಂದೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಭಾಗವಹಿಸುತ್ತಾರೆ ಯಲ್ಲಾಪುರ ತಾಲೂಕಿನ ಅನಗೋಡು ಗ್ರಾಮದ ಗಣಪತಿ ಭಟ್. 7:20 ಜನಪದ ಸಂಗೀತ, ಮೇರಿ ಕಂಬ್ರಿಕರ್ ಮತ್ತು ಸಂಗಡಿಗರಿಂದ ದಮಾಮಿ ಹಾಡುಗಳು ಪ್ರಸಾರವಾಗಲಿವೆ. 7:45 ಯಲ್ಲಾಪುರ ತಾಲೂಕು ಮಲವಳ್ಳಿ ಬಾರೆಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಲಿದ್ದೀರಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ಮುಂದೆ 6:30ಕ್ಕೆ ಅವಲೋಕನ. 6:50ಕ್ಕೆ ಕಿಸಾನವಾಣಿಯಲ್ಲಿ ಸಮಗ್ರ ಕೃಷಿ. ಭಾಗವಹಿಸುತ್ತಾರೆ ಯಲ್ಲಾಪುರ ತಾಲೂಕಿನ ಅನಗೋಡು ಗ್ರಾಮದ ಗಣಪತಿ ಭಟ್. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೇರಿ ಕಮ್ರಿಕರ್ ಮತ್ತು ಸಂಗಡಿಗರಿಂದ ಧಮಾಮಿ ಹಾಡುಗಳು. 7:45ಕ್ಕೆ ಯಲ್ಲಾಪುರ ತಾಲೂಕು ಮಲವಳ್ಳಿ ಬಾರೆಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ. ಇಂದು ರಾತ್ರಿ 8:00ಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ, 10:30ಕ್ಕೆ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಜನವಿಶ್ವಾಸ.

ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುಣಾಳೋಬಾ ಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಭಾವಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು.

8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಹಿಂದಿ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ 5 ನಿಮಿಷಕ್ಕೆ ವಚನ ವೈಭವ. 9:30 ಮಂಜುಳಗಾನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 11:30 ಸ್ಟಂಪ್ಡ್. 12:05 ವನಿತಾ ವಿಹಾರದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ, ಸಂಕಲನ ಹಿರೇಕಂದವಾಡಿ ದೀಪ ಎಂ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಕಾರವಾರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಧ್ಯಾ ಮಂಗೇಶ್ಕರ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಲೈವ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸಂಗೀತ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮಂಚ ಹೇ ಗೀತ್. 3:30 ನಾಟ್ಯ ತರಂಗ. 4:00 ಬಾಂಬೈ ಟಾಕೀಸ್. 5:00 ಯಕ್ಷಲಹರಿ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ರಾವಣವಧೆ, ಶ್ರೀರಾಮ ನಿಜ ಪಟ್ಟಾಭಿಷೇಕ. ನಡೆಸಿಕೊಡುತ್ತಾರೆ ಯಕ್ಷದೇವ ಮಿತ್ರಕಲಾ ಮಂಡಳಿ ಬೆಳವಾಯಿ. ಭಾಗವತರು ಗಿರೀಶ್ ರಾಯ್, ಕಕ್ಕೆ ಪದವು ಚಂಡೆ ಎಂ ದೇವಾನಂದ ಭಟ್, ಮೃದಂಗ ಮುರಳೀಧರ್ ಭಟ್ ಕಟೀಲು. 6:30 ವಿಜ್ಞಾನದ ಮುನ್ನಡೆ. ನಾಳೆ ಸಂಜೆ 6:50 ಕಿಸಾನವಾಣಿಯಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ, ಈ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಮುಖ್ಯ ತಾಂತ್ರಿಕ ಅಧಿಕಾರಿಯಾಗಿರುವ ಡಾ ಬಿಸಿ ಕೊಲ್ಲಾರ್ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ನಾಗು ಬೇವುಗೌಡ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. 8:00 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಅಷ್ಟಲಕ್ಷ್ಮಿ. 8:35 ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ. 9:15 ಹಿಂದಿ ಚಿತ್ರಗೀತೆಗಳು. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಯುವವಾಣಿ. ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಸೆಕ್ಸೋಫೋನ್ ವಾದನ. ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ ಇದು. ಕೇಳುಗರೆ, ಇದುವರೆಗೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ

ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

ಆಕಾಶವಾಣಿ ಕಾರವಾರ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆರೋಗ್ಯ ಮೂಲಸೌಕರ್ಯ ಆರೋಗ್ಯ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವ್ಯವಸ್ಥೆಗೆ ಅಗತ್ಯವಿರುವ ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಸರ್ಕಾರ ದ್ವಿಗುಣಗೊಳಿಸಿದೆ. ಈ ಬದಲಾವಣೆಗಳ ಕೇಂದ್ರ ಬಿಂದು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಾರ್ವತ್ರಿಕ ಆರೋಗ್ಯ ವಿಮಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಯೋಜನೆ. ಇದನ್ನು 2018 ಪ್ರಾರಂಭಿಸಲಾಯಿತು. ಸಂಪೂರ್ಣವಾಗಿ ಗುಣಮುಖವಾಗದ ರೋಗಗಳ ಏರಿಕೆ ಮತ್ತು ಹೆಚ್ಚುತ್ತಿರುವ ಚಿಕಿತ್ಸಾ ವೆಚ್ಚಗಳು ಸೇರಿದಂತೆ ಮುಂಬರುವ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಗುರುತಿಸಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ 2018 ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಈಗ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ನಿಧಿಯ ಆರೋಗ್ಯ ಭರವಸೆ ಯೋಜನೆಯಾಗಿ ಹೊರಹೊಮ್ಮಿದೆ. ಈ ಯೋಜನೆಯು ಸಾಮಾಜಿಕ ಆರ್ಥಿಕವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಸಂಪರ್ಕ ಕೇಂದ್ರಗಳಾಗಿವೆ. ಈ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಸಲ್ಲಿಸಲಾಗುತ್ತಿದೆ. ರೋಗಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಸ್ತುತ 1.86 ಲಕ್ಷ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿಯೊಬ್ಬ ನಾಗರಿಕರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸದುಪಯೋಗ ಪಡೆಯಬೇಕು. ಶಿಕ್ಷಣ ಮತ್ತು ಆರೋಗ್ಯವು ಮಾನವನ ಅಗತ್ಯಗಳಲ್ಲಿ ಒಂದಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಥವಾ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 24/5/2026 ಕಾಡುಗೊಂಡನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಜೆಹಳ್ಳಿಯ ಕುಶಾಲನಗರದಿಂದ 30 ವರ್ಷದ ಶಕೀಲ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ದುಂಡು ಮುಖ, ನೀಳವಾದ ಮೂಗು, ಕಪ್ಪು ತಲೆಗೂದಲು, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕೊಟ್ಟು ಹೊಂದಿದ್ದಾರೆ. ಗಮನಿಸಿ, ಇವರು ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ದಯವಿಟ್ಟು ತಕ್ಷಣವೇ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08022942556. ಇನ್ನು ದಿನಾಂಕ 1/2/2026 ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ 26 ವರ್ಷದ ಮುಸ್ಕಾನ್ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08022942556. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
3: ರೀ, ಮನೆ ಖರ್ಚಿಗೆ ಹಣ ಕೊಡಿ.
4: ಇದು ರೇಷನ್ಗೆ 15,000, ತರಕಾರಿಗೆ 2,000,
3: ಮತ್ತೆ ವಿದ್ಯುತ್ ಬಿಲ್ಲಿಗೆ
4: ಈಗ 0 ರೂಪಾಯಿಯನ್ನು ಹೇಗೆ

0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ? 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ಚಕ್ರವ್ಯೂಹ, ಇದು ಚಕ್ರವ್ಯೂಹ.
7: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
8: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
9: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167 ಕೋಟಿ 93 ಲಕ್ಷ ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ.

0: ಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು, ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ದಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6 ಕೋಟಿ 80 ಲಕ್ಷ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ

0: ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿರೋ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
3: ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಈ ಕುರಿತು ಯಲ್ಲಾಪುರ ತಾಲೂಕಿನ ಆನಗೋಡು ಗ್ರಾಮದ ಗಣಪತಿ ಭಟ್ ಅವರೊಂದಿಗಿನ ಸಂದರ್ಶನ.
4: ಗಣಪತಿ ಭಟ್ ಅವರೇ ನಮಸ್ಕಾರ.
5: ನಮಸ್ಕಾರ.
4: ಸಮಗ್ರ ಕೃಷಿ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು?
5: ಸಮಗ್ರ ಕೃಷಿ ಅಂದ್ರೆ ಕೇವಲ ಸಾವಯವ ಪದ್ಧತಿ ಒಂದೇ ಅಲ್ಲ, ರಾಸಾಯನಿಕ ಪದ್ಧತಿಯನ್ನು ಅನುಸರಿಸುವುದಲ್ಲ, ಎರಡೂ ಪದ್ಧತಿಗಳನ್ನ ಕೂಡಿಸಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು, ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಅದರ ಸಂಗಡ ಈ ಪ್ರೊಟೆಕ್ಷನರಿ ಮೇಜರ್ ಅಂತ ಬರ್ತಾವಲ್ಲ ರೋಗಗಳು, ಅವುಗಳಿಗೆ ರಾಸಾಯನಿಕಗಳನ್ನು ಸಿಂಪರಣೆ ಮಾಡುವುದು, ಜೊತೆ ಜೊತೆಯಲ್ಲಿ ಜೈವಿಕವಾದಂಥ ಇದುಗಳನ್ನು ಸಿಂಪರಣೆ ಮಾಡಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿ ಆಪ್ಟಿಮಮ್ ಲೆವೆಲ್ ಅಂದರೆ ಅತಿ ಹೆಚ್ಚು ಉತ್ಪನ್ನವನ್ನು ಗಳಿಸ್ತಕ್ಕಂಥ ಉದ್ದೇಶ ಇರತಕ್ಕಂಥ ಪದ್ಧತಿ.
4: ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂತಹ ಒಂದು ಮರಗಿಡಗಳಿಗೆ ಹೋಲಿಸಿ ನೋಡಿದರೆ ನೆಟ್ಟ ಗಿಡ ಮರಗಳಿಗೆ ಯಾಕೆ ಅಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಬರ್ತವೆ?
5: ಯಾಕೆಂದರೆ ಅದು ಒಂದೆರಡು ಗಿಡದ ಕಾಂಪಿಟೇಷನ್ ಇರುವುದಿಲ್ಲ. ನಾವು 1000 ಲೆಕ್ಕದಲ್ಲಿ ಮಾಡಿದಾಗ ಅದಕ್ಕೆ ಗಾಳಿ ಬೆಳಕು ಮತ್ತು ಮಣ್ಣಲ್ಲಿರತಕ್ಕಂಥ ಪೋಷಕಾಂಶಗಳ ಬಗ್ಗೆ ಗಿಡಗಳಲ್ಲಿ ಸ್ಪರ್ಧೆ ಆಗ್ತವೆ. ಒಂದೇ ಜಾತಿಯ ಗಿಡಗಳು ಕಾಡಿನಲ್ಲಿ ಒಂದೇ ಜಾತಿಯ ಗಿಡಗಳು ಒಂದೇ ಕಡೆ ಇರತಕ್ಕಂಥದ್ದು ವಿರಳ, ಅಲ್ಲ ಬೇರೆ ಬೇರೆ ಜಾತಿಯ ಗಿಡಗಳು ಇರ್ತವೆ. ಮತ್ತು ಕಾಡಿನಲ್ಲಿ ನ್ಯಾಚುರಲ್ಲಿ ಅದು ಅಲ್ಲಿ ಸಾವಯವ ಇಂಗಾಲ ಇದೆಯಲ್ಲ, ಆ ಮಟ್ಟದಲ್ಲಿ ಇರ್ತದೆ ಅದು. ಅಲ್ಲಿ ನೈಸರ್ಗಿಕವಾಗಿ ಎಲ್ಲ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಇವೆ. ಈ ಮನುಷ್ಯ ಕೃತ್ರಿಮವಾಗಿ ಸಾಗುವಳಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವುಗಳು ಸ್ವಲ್ಪ ನ್ಯಾಚುರಾಲಿಟಿಯಿಂದ ಸ್ವಲ್ಪ ದೂರ ಹೊರಬಂದು ನಾವು ಅವುಗಳು

0: ಬೇಕಾದಂತ ಅವಶ್ಯಕತೆಗಳು ನೈಸರ್ಗಿಕವಾಗಿ ಪೂರೈಕೆ ಆಗುದಿಲ್ಲ, ಅದನ್ನ ಮನುಷ್ಯ ಪೂರೈಕೆ ಮಾಡಬೇಕು.
1: ಈಗ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವಂತ ಒಂದು ಪದ್ಧತಿ ಇರ್ತದೆ. ಈ ತ್ಯಾಜ್ಯಗಳನ್ನ ನೀವು ಮರುಬಳಕೆ ಮಾಡುವಂತಹದ್ದು, ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡುವಂತಹದ್ದು ಹೇಗೆ, ಯಾವ ವಿಧಾನವನ್ನು ಅನುಸರಿಸಿ?
0: ನಾವು ಈ ತೆಂಗಿನ ಸಿಪ್ಪೆ, ನಮ್ಮ ತೆಂಗು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಕಾಯಿ ಸುಲಿದಂತ ಸಿಪ್ಪೆಯನ್ನ ಒಂದು ಶ್ರೆಡ್ಡರ್ ಯಂತ್ರದ ಮೂಲಕ ಕುಚ್ಚುತ್ತೇವೆ ಸಣ್ಣ ಪ್ರಮಾಣ, ಅಂದ್ರೆ ಬಹಳ ಸೂಕ್ಷ್ಮವಾಗಿ ಸಣ್ಣ ಸೈಜ್ ನಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಕೊಚ್ಚಿ ಅದನ್ನು ಸಗಣಿ ಸ್ಲರಿ ಸಂಗಡ ಮಿಕ್ಸ್ ಮಾಡ್ತೇವೆ, ಅದನ್ನ ತೋಟಕ್ಕೆ ಹಾಕ್ತೇವೆ ಗೊಬ್ಬರದ ಸಂಗಡ. ಕಾಂಪೋಸ್ಟ್ ಟೈಪ್ ನಲ್ಲಿ ನಾವು ಮಾಡ್ತೇವೆ. ಅಡಿಕೆ ಸಿಪ್ಪೆಯನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು ಬಹಳ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ತಿರುಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅವರು ನನಗೊಂದಷ್ಟು ಸೂಚನೆಯನ್ನು ಕೊಟ್ಟು ಹೀಗೆ ಮಾಡಿ ಅಂತ ಪರಿಕರಗಳನ್ನು ಕೊಟ್ಟರು. ಅದರ ಮೂಲಕ ಅಡಿಕೆ ಸಿಪ್ಪೆಯನ್ನ ಕಾಂಪೋಸ್ಟ್ ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಸಫಲವಾಗಬೇಕು, ಅಡಿಕೆ ಸಿಪ್ಪೆ ಒಳ್ಳೆ ಕಾಂಪೋಸ್ಟ್ ಗೊಬ್ಬರವಾಗಿ ಅದೇ ತೋಟದಲ್ಲಿ ಉಪಯೋಗ ಆಗಬೇಕು. ನಾವು ಗೊಬ್ಬರಕ್ಕೆ ಹೊರಗೆ ಅವಲಂಬಿಸುವುದು ಕಡಿಮೆ ಆಗಬೇಕು.
1: ಅಂದ್ರೆ ಈಗ ಕೃಷಿ ತ್ಯಾಜ್ಯಗಳನ್ನ ನೇರವಾಗಿ ಅಡಿಕೆ ತೆಂಗಿನ ಮರದ ಬುಡಕ್ಕೆ ಹಾಕುವುದಕ್ಕೂ ಗೊಬ್ಬರವಾಗಿ ಪರಿವರ್ತಿಸಿ ಹಾಕುವುದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ?
0: ವ್ಯತ್ಯಾಸ ಇದೆ. ಅದರಲ್ಲಿ ಬೇಡವಾದಂತಹ ಅಂಶಗಳಿರ್ತವೆ, ಲಿಗ್ನಿನ್ ಕೆಲವೊಂದಷ್ಟು ಅಂಶಗಳಿರ್ತವೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ, ಅದೆಲ್ಲ ಗಿಡಕ್ಕೆ ಒಳ್ಳೆಯದಲ್ಲ. ಅದನ್ನು ಸ್ವಲ್ಪ ನಾವು ಕಳಿಸಿದಾಗ, ಕಾಂಪೋಸ್ಟ್ ಮಾಡಿದಾಗ ಕೆಟ್ಟ ಗುಣಗಳು ದೂರವಾಗ್ತವೆ, ಒಳ್ಳೆ ಗುಣಗಳು ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗುವುದರಿಂದ ಅದು ಭೂಮಿಯ ಮಣ್ಣಿನ ಕಣಗಳ ರಚನೆಯನ್ನು ಸುಧಾರಿಸುವಲ್ಲಿ ಒಳ್ಳೆ ಪಾತ್ರವನ್ನು ವಹಿಸ್ತದೆ ಕಾಂಪೋಸ್ಟ್ ಗೊಬ್ಬರ. ಮತ್ತು ಈ ಕಾರ್ಬನ್ ಇಂಗಾಲ ಇದೆಯಲ್ಲ, ಸಾವಯವ ಇಂಗಾಲ, ಅದರ ಮಟ್ಟವನ್ನು ಸುಧಾರಿಸುವುದಕ್ಕೂ ಸಹಕಾರಿಯಾಗ್ತದೆ. ಅದರ ಜೊತೆಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ, ಮತ್ತು ಯಾವ ಲೆಕ್ಕದಲ್ಲಿ ಸಗಣಿ ಗೊಬ್ಬರದ ಸಂಗಡ ಬೇರೆ ಒಂದಷ್ಟು ಮಟೀರಿಯಲ್ ಬೇಕು, ಸಾವಯವ ಸಾಮಗ್ರಿಗಳು ಬೇಕು. ಹಂಗಿದ್ದಾಗ ಮಾತ್ರ ಸಗಣಿ ಗೊಬ್ಬರ ಒಳ್ಳೆ ಉತ್ಕೃಷ್ಟಕಾರಿಯಾಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನಾವು ಕೃಷಿ ತ್ಯಾಜ್ಯಗಳನ್ನು ಸಗಣಿ ಗೊಬ್ಬರದ ಸಂಗಡ ಮಿಶ್ರ ಮಾಡಿ ಹಾಕ್ತಕ್ಕಂಥ ವಿಧಾನವನ್ನು ಅನುಸರಿಸಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ.
1: ಯಾವುದೇ ಒಂದು ಉದ್ಯಮದಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅನ್ನುವಂಥ ಒಂದು ವಿಚಾರ ಬರ್ತದೆ. ಕೃಷಿಗೆ ಸಂಬಂಧಪಟ್ಟ ಹೇಳುವುದಿದ್ರೆ ಈ ಮ್ಯಾನೇಜ್ಮೆಂಟ್ ಅಥವಾ ಒಂದು ಸಮಗ್ರ ನಿರ್ವಹಣೆ ಅಂದರೆ ಏನು, ಏನೇನು ಅಂಶವನ್ನು ಗಮನಿಸಬೇಕು?
0: ಕೃಷಿಯನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಾದರೆ ಒಬ್ಬನೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಜನರನ್ನು ಅವಲಂಬಿಸಿಯೇ ಮಾಡಬೇಕು. ಪ್ರತಿಯೊಂದು ಉದ್ಯೋಗದಲ್ಲೂ ಆ ರೀತಿಯೇ ಇದೆ. ಎಲ್ಲ ಉದ್ಯೋಗಗಳಿರ್ತಕ್ಕಂಥ ಇದು ಕೃಷಿಗೂ ಹೊಂದುತ್ತದೆ ಈಗಿನ ಕಾಲದಲ್ಲಿ. ಅಂದರೆ ಅದರಲ್ಲಿ ಇಷ್ಟೇ, ನಮಗೆ ಬಂದಂಥ ಉತ್ಪನ್ನ ಬೇರೆಯವರಿಗೆ ಹಂಚಬೇಕು. ನಾವು ಒಬ್ಬರೇ ಎಲ್ಲವನ್ನು ಇಟ್ಕೊಳ್ತೇವೆ, ಆ ದೃಷ್ಟಿಕೋನದಿಂದ ನಾವು ಈ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಂದಂಥ ಉತ್ಪನ್ನದಲ್ಲಿ ಕೆಲವೊಂದಷ್ಟು ಶೇಕಡಾವಾರು ನಾವು ಕೂಲಿಕಾರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಅವು ಕೂಲಿಕಾರರನ್ನ ಸಮಾನ ದೃಷ್ಟಿಯಿಂದ ನೋಡಿದ್ರೆ, ಅವರು ಒಂದು ನಮ್ಮವರು ಒಂದು ದೃಷ್ಟಿಯಿಂದ ನೋಡಿದರೆ ಅವರು ಆ ರೀತಿ ಮ್ಯಾನೇಜ್ ಮಾಡಬೇಕು. ಆ ರೀತಿ ಮಾಡಿದಾಗ ಕೃಷಿಯನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು, ಏನು ತೊಂದರೆ ಇಲ್ಲ. ಲೇಬರ್ ಇಲ್ಲ ಹೇಳ್ತಕ್ಕಂಥದ್ದೇ ಒಂದು ಗೊಡ್ಡು ನೆಪ ನಮಗೆ ನಮ್ಮಲ್ಲಿ ಎದುರಾಗೋದಿಲ್ಲ ನನಗನ್ಸೋ ಪ್ರಕಾರ.
1: ಈಗ ನೀವು ಗಮನಿಸಿದ ಹಾಗೆ ಈ ಲೇಬರ್ ಮ್ಯಾನೇಜ್ಮೆಂಟ್ ಅಂದರೆ ಏನು?
0: ಲೇಬರ್ ಮ್ಯಾನೇಜ್ಮೆಂಟ್ ಅಂದರೆ ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು.
1: ಸಾಲ ಕೊಡೋದು
0: ಇಲ್ಲ, ಸಾಲ ಕೊಡೋದಲ್ಲ. ಸಾಲ ಕೊಟ್ಟಾಗ ಅವ್ರು ನಮ್ಮಿಂದ ದೂರ ಹೋಗ್ತಾರೆ. ಸಾಲ ಕೊಡಬಾರ್ದು ನನ್ನ ದೃಷ್ಟಿಯಿಂದ. ಅವ್ರಿಗೆ ಕಷ್ಟ ಸುಖದಲ್ಲಿ ಏನೋ ಒಂದು ಏನೋ ಅವಶ್ಯಕತೆ ಇರ್ತದೆ, ಏನೋ ನಾನು ಗಾಡಿ ತಗೊಳ್ತೇನೆ ಅಂದ, ಅಂತ ಸಂದರ್ಭದಲ್ಲಿ ಏನೋ ಒಂದು ಏನೋ ಇದು ಮಾಡೋದು ಆರಾಮಿಲ್ಲ ಅಂತಂದ. ಹೀಗೆ ಪ್ರತಿಯೊಂದು ಅವ್ರಿಗೆ ಒಂದು ನಮ್ಮ ಮೇಲೆ ಇದಿರಬೇಕು, ಇವರೇನೋ ಒಂದು ಹೆಲ್ಪ್ ಮಾಡ್ತಾರೆ ನಮ್ಮ ಏಳು ಬೀಳುಗಳಿಗೆ.
1: ಸದಸ್ಯರಾಗಿರ್ಬೇಕು,
0: ಹಾಂ, ಕುಟುಂಬದ ಸದಸ್ಯರಾಗಿರ್ಬೇಕು. ಅವರನ್ನು ಒಂದು ರೀತಿ ಪಾರ್ಟ್ನರ್, ನಮ್ಮ ವೃತ್ತಿಯಲ್ಲಿ ಒಂದು ರೀತಿ ಪಾರ್ಟ್ನರ್ ದೃಷ್ಟಿಯಿಂದ ನೋಡಬೇಕು. ಅವರು ಏನೋ ಒಂದು ಏನೂ ಇಲ್ಲ ಅಂತ ದುಡಿಲಿಕ್ಕೆ ಬಂದವರು ಅಂತ ಭಾವನೆ ನಮ್ಮಲ್ಲಿ ಇರಬಾರ್ದು. ಅವರು ಒಂದು ಮನುಷ್ಯರು ಹೇಳತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು.
1: ಈಗ ಸಮಗ್ರ ನಿರ್ವಹಣೆಯ ವಿಚಾರವನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವುದಿದ್ರೆ, ಇದ ಮಣ್ಣಿನ ಒಂದು ಫಲವತ್ತತೆಯನ್ನು ಅಥವಾ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಿರಂತರವಾಗಿ ಹೇಗೆ ಸಾಧ್ಯವಾಗುತ್ತೆ?
0: ನಾವು ಸಗಣಿ ಗೊಬ್ಬರವನ್ನು ಹಾಕ್ತೇವೆ, ಜೊತೆಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತೇವೆ,
1: ಕಾಂಪೋಸ್ಟ್ ಮಾಡಿ ಹಾಕ್ತೇವೆ,
0: ಮತ್ತೆ ಬೆಟ್ಟದಲ್ಲಿ ತರೆಗಲೆ ಅಂತ ಹಾಕ್ತೇವೆ. ಅದರ ಜೊತೆಯಲ್ಲಿ ಸೂಕ್ಷ್ಮಾಣು ಪೋಷಕಾಂಶಗಳನ್ನು ನಾವು ಪೂರೈಸ್ತೇವೆ, ಸುಣ್ಣವನ್ನು ಹಾಕ್ತೇವೆ. ಎಲ್ಲವನ್ನು ನೀಡಿದಾಗ ಮಾತ್ರ ಅದು ಸಮರ್ಥವಾಗಿ, ಅದಕ್ಕೆ ಬೇಕಾದಂಥ ಪೋಷಕಾಂಶ ಸಿಕ್ಕಿದಾಗ ಉತ್ಕೃಷ್ಟ ಮತ್ತು ಉಚ್ಚ ರೀತಿಯಲ್ಲಿ ಅದು ಉತ್ಪನ್ನ ಆ ಮರ ನೀಡ್ತದೆ.
1: ಈಗ ಮಣ್ಣು ಪರೀಕ್ಷೆ ಮಾಡುವಂತಹದ್ದು, ಸುಣ್ಣ ಹಾಕುವಂತಹದ್ದೆಲ್ಲ ಮಾಡ್ತೀರಾ?
0: ಮಾಡ್ತೇವೆ, ಅಪರೂಪಕ್ಕೆ ಒಮ್ಮೊಮ್ಮೆ ಮಾಡ್ತೇವೆ. ವರ್ಷದ ರುಟೀನ್ ಅಂತ ಏನಿಲ್ಲ, ಆವಾಗ ಇವಾಗ ಮಾಡ್ತೇವೆ. ಒಂದು 2-3 ವರ್ಷಕ್ಕೆ ಅವಶ್ಯಕತೆ ಬಿದ್ದಾಗ ಮಾಡ್ತೇವೆ. ನಮಗದು ಅಂದಾಜು ಆಗ್ತದೆ ಸುಮಾರು ಅದು ಏನೋ ಒಂದು ಸಮಸ್ಯೆ ಇದೆ ಅಂತ, ಅಂತ ಸಂದರ್ಭದಲ್ಲಿ ಮಾಡ್ತೇವೆ. ಇಲ್ಲಾಂದ್ರೆ ನಾವು ನಮ್ದು ರುಟೀನ್ ಪದ್ಧತಿ ಇದೆ, ಇಂತಿಂಥ ಗೊಬ್ಬರ ಈ ರೀತಿ ಹಾಕಬೇಕು ಅಂತ, ಆ ಪದ್ಧತಿಯಲ್ಲಿ ಮಾಡ್ತೇವೆ ನಾವು.
1: ಮಣ್ಣು ಸಮಸ್ಯಾತ್ಮಕವಾಗಿದೆ ಅಂತ ನಿಮ್ಗೆ ಏನಾದ್ರು ಸೂಚನೆ ಕೊಡ್ತದ?
0: ಕೊಡ್ತದೆ ಸರ್. ಅದು ಸ್ವಲ್ಪ ಈಗ ಗಿಡಗಳ ಎಲೆಗಳ ಬಣ್ಣ ಬದಲಾಗ್ತದೆ, ನಾವು ವರ್ಷಗಟ್ಟಲೆ ಬಿಟ್ಟಾಗ ಕಾಂಡನು ಅಡಿಕೆ ಮರ ಎಲ್ಲ ಸಣ್ಣದಾಗಿ ಹೌದು ಹೌದು ಸಣ್ಣದಾಗಲಿ ಸ್ಟಾರ್ಟ್ ಆಗ್ತದೆ.

0: ಆ ಸಂದರ್ಭದಲ್ಲೆಲ್ಲ ನಾವು ಅದಕ್ಕೆ ಕೆಲವು ಸಲ ಇದು ಮಾಡ್ತೇವೆ ಅಂತ ಅಗತ್ಯ ಅಂತ ಹೇಳ್ತೇವೆ, ನಾವು ಅಗತ್ಯವನ್ನು ಮಾಡ್ತೇವೆ.
1: ಅಗತ್ಯ ಮಾಡುವ ಅಭ್ಯಾಸ ಈಗಲೂ ಇದೆಯಾ?
0: ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ. ಈಗ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿಗೆ ಮೇಲಿನ ಲೇಯರ್ ಇದೆಯಲ್ಲ, ಕಾಡಿನಲ್ಲಿ ಯಾವ ರೀತಿ ಲೇಯರ್ ಇರಬೇಕು ನೋಡಿ, ಆ ರೀತಿ ಲೇಯರ್ ನಮ್ಮ ತೋಟದಲ್ಲಿ ಫಾರ್ಮೇಷನ್ ಆಗಬೇಕು. ಅದಕ್ಕೆ ಮುಚ್ಚಿಗೆ ಹೆಚ್ಚಿಗೆ ಹೆಚ್ಚಿಗೆ ಸಾವಯವ ಪದಾರ್ಥಗಳ ಮುಚ್ಚಿಗೆ ಆಗಬೇಕು. ತೆರಕು ಕರಡ ಅಂತ ಹೇಳ್ತೇವೆ, ನಿಮ್ಮ ಒಣ ಹುಲ್ಲು ಕರಡ ಅಂದರೆ. ಅಷ್ಟಾದ ನಂತರದಲ್ಲಿ ಈ ಹಸಿ ಸೊಪ್ಪನ್ನು ಕಡಿದು ಮುಚ್ಚತಕ್ಕಂಥ ರೂಢಿ ಮೊದಲಿತ್ತು, ಈಗ ಭಾಳ ಕಾಸ್ಟ್ಲಿ ಆಗಿದೆ. ಮತ್ತು ಲೇಬರ್ಗಳನ್ನು ನಾವು ಮೇಲೆ ಮರಕ್ಕೆ ಹತ್ತಿಸ್ತಕ್ಕಂಥದ್ದು ರಿಸ್ಕು ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಅದು ಹಸಿ ಸೊಪ್ಪನ್ನು ಕೊಟ್ಟಾಗ ಭಾಳ ಒಳ್ಳೇದು ಮಣ್ಣಿಗೆ, ಅದು ಮಣ್ಣಿನಲ್ಲಿರ್ತಕ್ಕಂಥ ಅದರ ಸೂಕ್ಷ್ಮಾಣು ಪೋಷಕಾಂಶಗಳು ಭಾಳ ಇರ್ತವೆ ಯಾವುದರಲ್ಲಿ, ಹಸಿ ಸೊಪ್ಪಿನಲ್ಲಿ. ನಾವು ಮಣ್ಣಿನಲ್ಲಿ ನಾವು ಅಷ್ಟೇ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳಿವೆ, ಯಾವ ಗೊಬ್ಬರಗಳನ್ನು ಪೋಷಕಾಂಶಗಳನ್ನು ತಯಾರಿಸ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿವೆ. ನಾವು ಕೃಷಿ ಮಾಡಲಿಕ್ಕೆ ಹೋದಾಗ ಅವು ಡಿಸ್ಟರ್ಬ್ ಆಗ್ತವೆ, ಅವು ಡಿಸ್ಟರ್ಬ್ ಆಗಿ ಅಲ್ಲಿ ಪೋಷಕಾಂಶಗಳ ಇಂಬ್ಯಾಲೆನ್ಸ್ ಆಗ್ತದೆ.
1: ಸೂಕ್ಷ್ಮ ಜೀವಿಗಳಿಗೆ ಪೂರಕ ವಾತಾವರಣ ಒದಗಿಸುವುದಷ್ಟೇ ನಮ್ಮ ಕೆಲಸ.
0: ಸೂಕ್ಷ್ಮಾಣು ಜೀವಿಗಳಿಗೆ ಪೂರಕವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಅಲ್ಲಿ ಆ ತೇವಾಂಶದ ಮಟ್ಟ ಎಲ್ಲವೂ ಸರಿ ತಂಪಿರಬೇಕು, ಬಹಳ ಬಿಸಿಲಿರಬಾರದು. ಆ ರೀತಿ ಇದ್ದಾಗ ಮಾತ್ರ ಸೂಕ್ಷ್ಮಾಣು ಜೀವಿಗಳ ಪೋಷಕಾಂಶ ಆಪ್ಟಿಮಮ್ ಲೆವೆಲ್ ಅಲ್ಲಿ ಸಾಯಿಲ್ ಅಲ್ಲಿ ಮೇಂಟೈನ್ ಆಗಲಿಕ್ಕೆ ಸಾಧ್ಯ. ಆ ರೀತಿಯ ವಾತಾವರಣವನ್ನು ನಾವು ಮಾಡಬೇಕು. ಯಾವುದೇ ಹಿಂದಿನ ಕಾಲದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹಿಂದಿನ ಕಾಲದಲ್ಲಿ ಏನೋ ಮಣ್ಣು ಹಾಕಬೇಕು, ಅರ್ಧರ್ಧ ಇಂಚ್ ಫುಟ್ 6 ಇಂಚ್ 8 ಇಂಚ್ ಮಣ್ಣು ಹಾಕ್ತಿದ್ರು, ಅದೆಲ್ಲ ಅವಶ್ಯಕತೆ ಇಲ್ಲ. ಅನವಶ್ಯಕವಾದಂಥ ಅನೇಕ ಕೆಲಸಗಳನ್ನು ನಾವು ಹಿಂದಿನಿಂದ ಮಾಡ್ತಾ ಇದ್ದೇವೆ. ಅಂಥ ಕೆಲಸಗಳನ್ನು ಬಿಡಬೇಕು, ಆಗ ನಮ್ಮ ಕೃಷಿ ಆರ್ಥಿಕವಾಗಿ ವಯಬಲ್ ಆಗ್ತದೆ. ಈ ಟೈಮ್ನಲ್ಲಿ ಆರ್ಥಿಕವಾಗಿ ವಯಬಲ್ ಮಾಡಲಿಕ್ಕೆ ನಾವೆಲ್ಲ ರೀತಿ ಆ ರೀತಿಯ ವಿಚಾರಗಳನ್ನು ಮಾಡಬೇಕು.
1: ಮಳೆಗಾಲದಲ್ಲಿ ಹೆಚ್ಚುವರಿ ನೀರನ್ನು ಒಂದು ನಿರ್ವಹಣೆ ಮಾಡುವುದು ಹೇಗೆ ಅಂತ ಹೇಳಿ, ನಮ್ಮ ಕೈಯಲ್ಲಿಲ್ಲ ಮಳೆಗಾಲದಲ್ಲಿ ಬರುವಂತಹ ಮಳೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಂತಹದ್ದು. ಆದ್ರೆ ಮಳೆ ನೀರಿನ ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಬಸಿಗಾಲುವೆಯನ್ನ ನಿರ್ವಹಣೆ ಮಾಡುವಂತಹದ್ದು ಹೇಗೆ?
0: ಈಗ ಮಳೆ ಒಂದನೇದಾಗಿ ನಮ್ದು ಡ್ರೈನೇಜ್ ಸಿಸ್ಟಮ್ ಇದೆ, 3.5 ಕೆಳಗಿನ ನೀರು ಇದಾಗಲಿ, ಮೇಲೆ ಸರ್ಫೇಸ್ ಡ್ರೈನ್ ಅಂತ ನಾವೇನು ಹೇಳ್ತೇವೆ 1.5 ಫುಟ್ ಇದೆಯಲ್ಲ, ಅದು ಮೇಲ್ಮೈ ನೀರು ಹರಿದು ಹೋಗಬೇಕು ಸುಗಮವಾಗಿ. ಅದು ಒಂದು ಮತ್ತೊಂದು ಮೇನ್ ಡ್ರೈನಿಗೆ ಕನೆಕ್ಟ್ ಆಗ್ತದೆ, ಆ ಮೇನ್ ಡ್ರೈನ್ ಹೋಗಿ ಹಳ್ಳಕ್ಕೆ ಕನೆಕ್ಟ್ ಆಗ್ತದೆ. ಮಳೆಯಲ್ಲಿ ಬಿದ್ದಂಥ ನೀರು ಭಾಳ ಹೊತ್ತಲ್ಲಿ ನಿಲ್ಲಬಾರ್ದು, ಡ್ರೈನ್ ಆಗಬೇಕು. ಅಷ್ಟಾದ ನಂತರದಲ್ಲಿ ಹಳೆ ಕಾಲದಿಂದನೂ ನಮ್ಮಲ್ಲಿ ಇಲ್ಲಿ ಮಲೆನಾಡು ಪದ್ಧತಿ ಜಮೀನು ಇದೆಯಲ್ಲ, ಇಲ್ಲಿ ಇಲ್ಲಿ ಯಾವ ಟೈಪ್ ಇದೆ ಅಂತಂದರೆ, ಬೆಟ್ಟ, ಬೆಟ್ಟದ ಮಧ್ಯೆ ಒಂದು ತಗ್ಗದಾದ ಭೂಮಿ ಇಳಿಜಾರು, ಮಧ್ಯದಲ್ಲಿ ಒಂದು ಹಳ್ಳ, ಆ ರೀತಿಯ ಲಕ್ಷಣಗಳ ಭೂಮಿ ನಮ್ಮಲ್ಲಿ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿ, ಒಳ ಅಗಳ ಹೆರ ಅಗಳ ಎರಡು ರೀತಿಯ ಅಗಳಗಳು. ಬೆಟ್ಟದಿಂದ ಬರ್ತಕ್ಕಂಥ ನೀರನ್ನ ಒಳ ಅಗಳ ಇದು ಮಾಡಿ ಹಳ್ಳಕ್ಕೆ ಇದು ಮಾಡಿಬಿಡ್ತದೆ. ಈ ಮತ್ತೆ ಕೆಲವೊಂದಷ್ಟು ಎಕ್ಸ್ಟ್ರಾ ನೀರು ಈ ಬೆಟ್ಟದ ಬಂದಂಥ ನೀರನ್ನು ತೋಟಕ್ಕೆ ಹೋಗ್ಲಿಕ್ಕೆ ಕೊಡುವುದಿಲ್ಲ, ಒಳ ಅಗಳ ಅಗಳ ಅದು ಹಳ್ಳಕ್ಕೆ ಡ್ರೈನ್ ಮಾಡ್ತದೆ. ಆ ಇದು ಆ ರೀತಿಯ ಅದು ಅಗಳದಿಂದ ಎರಡು ರೀತಿ ಪ್ರಯೋಜನ. ಒಂದು, ಮಳೆಗಾಲದಲ್ಲಿ ಎಕ್ಸೆಸ್ ವಾಟರನ್ನು ತಗೊಂಡೋಗಿ ಹಳ್ಳಕ್ಕೆ ಬಿಡ್ತಕ್ಕಂಥ ಕೆಲಸ ಮಾಡ್ತದೆ. ಮತ್ತು ಪ್ರಾಣಿಗಳಿಂದ ರಕ್ಷಣೆ ಕೊಡ್ತಾರೆ. ಫಾರೆಸ್ಟ್ ಖಾತೆಯವರು ಈಗ ಆನೆ ಅಗಳ ಅಂತ ಮಾಡ್ತಾ ಇದ್ದಾರೆ. ಆ ರೀತಿ ಪ್ರಾಣಿಗಳು ಅಗಳವನ್ನು ಹಾರಿ ಬರದ ರೀತಿಯಲ್ಲಿ ಆ ರೀತಿ ಎರಡು ರೀತಿಯ ಕೆಲಸ ಆಗುತ್ತೆ ಅಗಳಕ್ಕೆ.
1: ವಾರ್ಷಿಕವಾಗಿ ಅಗಳದ ಒಂದು ನಿರ್ವಹಣೆ ಕೂಡ ಮಾಡಬೇಕಾಗ್ತದೆ.
0: ಮಾಡಿದರೆ ಒಳ್ಳೆಯದು, ಸ್ವಲ್ಪ ಜಗ್ ಅದರೊಳಗೆ ಕಸ ಇದೆಲ್ಲ ಬರ್ತದೆ, ಅದೆಲ್ಲ ಕ್ಲೀನ್ ಮಾಡಿದರೆ ಒಳ್ಳೆಯದು. ಈಗೆಲ್ಲ ಮಾಡ್ಬೋದು, ಹಿಟಾಚಿ ಸಣ್ಣ ಸಣ್ಣ ಇದ್ರ ಬಂದಿರೋದ್ರಿಂದ ಅದೇನು ಭಾಳ ಕಾಸ್ಟ್ಲಿಯೆಸ್ಟ್ ಕೆಲಸ ಏನಲ್ಲ. ನಿರ್ವಹಣೆ ಮಾಡಿದಾಗ ಒಳ್ಳೆಯದು. ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಈ ಕಾಲುವೆ ಇದೆಯಲ್ಲ, ಕಾಲುವೆಗಳನ್ನು ನಿರ್ವಹಣೆ ಮಾಡುವ ರೀತಿಯಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಿದರೆ ಒಳ್ಳೆಯದು.
1: ಬೇಸಿಗೆಯಲ್ಲಿ ನೀರನ್ನು ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಈಗ ಹಿತಮಿತವಾಗಿ ನೀರನ್ನು ಕೊಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಆಗಬಾರ್ದು ಕಡಿಮೆ ಆಗಬಾರ್ದು ಅಂತ, ಇದರ ನಿರ್ವಹಣೆ ಹೇಗೆ?
0: ಒಂದು ಡ್ರಿಪ್ ಇರಿಗೇಷನ್, ಈಗಂತೂ ಇನ್ಲೈನ್ ಡ್ರಿಪ್ ಇರಿಗೇಷನ್ ಅಂತ ಬಂದಿದೆ. ಅದು ನಿಜವಾಗಿ ಗಿಡಕ್ಕೆ ನಾವು ಯಾವುದು ಒಳ್ಳೆಯದೋ ಅದನ್ನು ನಾವು ಮಾಡಬೇಕು. ನಮಗೆ ಈಜಿ ಆಗ್ತದೆ ಹೇಳ್ತಕ್ಕಂಥದ್ದನ್ನು ನಾವು ಮಾಡೋದಲ್ಲ. ಗಿಡಕ್ಕೆ ನಿಜವಾಗಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಭಾಳ ಒಳ್ಳೆ ಪರಿಣಾಮಕಾರಿ ಇದೆ ಅಂತ ನಮಗೂ ಅನುಭವ ಆಗಿದೆ. ನಾವು ಹೋದ ವರ್ಷ ಮಾಡಿದ್ದೇವೆ 1 ಎಕರೆಗೆ, ಈ ವರ್ಷ ಒಳ್ಳೆ ಇಳುವರಿ ಬಂತು.
1: ಸ್ವಲ್ಪ ಹೇಳಿ ಅದು ಇನ್ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಅಂದ್ರೆ ಹೇಗೆ?
0: ಇನ್ ಲೈನ್ ಅಂತ. ಇನ್ ಲೈನ್ ಅಂದ್ರೆ ಮೊದಲು ಎಮಿಟರ್ ಸಿಸ್ಟಮ್ ಇದೆ ಡ್ರಿಪ್ ಇರಿಗೇಷನ್ ಒಳಗೆ, ಮೈಕ್ರೋಟ್ಯೂಬ್, ಡ್ರಿಪ್ಪರ್ಸ್, ಮತ್ತೆ ಅನೇಕ ಟೈಪ್ ಎಮಿಟರ್ ಸಿಸ್ಟಮ್ ಇದೆ. ಇದು ಇದರೊಳಗೆ ಎಮಿಟರ್ ಇಲ್ಲ, ಅವ್ರೇನು ಡ್ರಿಪ್ ಇರಿಗೇಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಒಂದು ಲೆಟರಲ್ ಪೈಪ್ ಅಂತ ಬರ್ತದೆ. ಆ ಲೆಟರಲ್ ಪೈಪ್ ಒಳಗಡೆನೆ ಅದೊಂದು ಸಣ್ಣ ಇದನ್ನು ಹಾಕಿರ್ತಾರೆ, ಅದಕ್ಕೆ ಎಮಿಟಿಂಗ್ ಸಿಸ್ಟಮ್ ಅನ್ನ. ಆ ಎಮಿಟಿಂಗ್ ಸಿಸ್ಟಮ್ ಅದು 50 ಸೆಂಟಿಮೀಟರ್ 40 ಈಗ ಬೇರೆ ಬೇರೆ ಅಂತರಕ್ಕೆ ಹಾಕಿ, ನಟಾಪಿಮ್ನವ್ರು ಇರ್ಬೋದು, ಜೈನವ್ರು ಪಿನವ್ರು ಎಲ್ಲವರದ್ದು ಇದೆ. ಹಾಕಿದಾಗ ಅದು ಹನಿ ಹನಿ ಗುತ್ತಾ ಇರ್ತದೆ, ನಮಗೆ ನೋಡೋರಿಗೆ ಏನು ನೀರೇ ಬೀಳ್ತಾ ಇಲ್ಲ ಅನಿಸ್ತದೆ. ಆದರೆ ಹಂಗಿಲ್ಲ, ಅದು ಕರೆಕ್ಟು 50 ಸೆಂಟಿಮೀಟ್ರಿಗೆ ಒಂದು ಹಾಕಿದಾಗ 50 ಸೆಂಟಿಮೀಟ್ರಿಗೆ ಹನಿ ನೀರು ಬಿದ್ದು ಬಿದ್ದು ಟೋಟಲ್ ಆ ಮಣ್ಣಿನ ಇದೆಯಲ್ಲ ಅಲ್ಲಿ ವಾತಾವರಣವನ್ನೇ ಅದು ತೇವಾಂಶವನ್ನು ಸೂಕ್ಷ್ಮ ವಾತಾವರಣ

0: ಸೃಷ್ಟಿ ಮಾಡ್ತದೆ. ಮತ್ತೆ ಇರಿಗೇಷನ್ ನೀರಿನ ಕೊರತೆಯನ್ನು ನಾವು ಕರೆಕ್ಟ್ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಕಡಿಮೆ ನೀರಿನಲ್ಲಿ ಗಿಡಕ್ಕೆ ಬೇಕಷ್ಟು ನೀರನ್ನು ಕೊಟ್ಟು ನಾವು ಒಳ್ಳೆ ಇಳುವರಿಯನ್ನು ಪಡಿಬಹುದು. ಯಾಕೆಂದ್ರೆ ಮೊದಲು ಹಾಯು ನೀರಾವರಿ ಇತ್ತು. ಹಾಯು ನೀರಾವರಿ ಇದ್ರೆ ನಾವೆಲ್ಲ ಒಂದು 2 ಎಕರೆನ 5 ಎಕರೆನ ತೋಟ ಮಾಡಬಹುದು. ನಾವೀಗ 50 ಎಕರೆ 100 ಎಕರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಆಧುನಿಕ ನೀರಾವರಿಗಳನ್ನು ಪರಿಣಾಮಕಾರಿಯಾಗಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಫಿಲ್ಟರ್ ವ್ಯವಸ್ಥೆಗಳು ಬೇಕು. ಸ್ಯಾಂಡ್ ಫಿಲ್ಟರ್ ಇರ್ಬೋದು, ಮತ್ತೊಂದು ಸ್ಕ್ರೀನ್ ಫಿಲ್ಟರ್ ಅಂತ ಬರ್ತದೆ. ಅಷ್ಟಾದ್ಮೇಲೆ ಈಗಂತೂ ಆಟೋಮೇಷನ್ ಅಂಡ್ ಇರಿಗೇಷನ್ ಬಂದಿದೆ. ಆಟೋಮೇಷನ್ ಅಂದರೆ ಆಟೋಮೆಟಿಕ್ ಬಾಲ್ ಗೇಟ್ ವಾಲ್ವ್ ಅಂತ ವಾಲ್ವ್ ಇರ್ತದಲ್ಲ, ಬಂದು ಮತ್ತೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ಆ ಟೈಮಿಗೆ ಆಟೋಮೆಟಿಕ್ ತಿರುಗಿಕೊಳ್ತವೆ. ಮೊಬೈಲ್ ಆ್ಯಪ್ ಬಂದಿದೆ, ಆ್ಯಪ್ಗಳ ಮೂಲಕ ಮೊಬೈಲ್ ಸ್ಟಾರ್ಟ್ ಮಾಡುವುದು ಎಲ್ಲವೂ ಬರ್ತಾ ಇದೆ. ಎಲ್ಲ ಟೆಕ್ನಾಲಜಿಗಳನ್ನು ನಾವು ಉಪಯೋಗಿಸಿಕೊಳ್ಳಲು ನಾವು ಆರ್ಥಿಕವಾಗಿ ಸದೃಢರಾಗಿರ್ಬೇಕಾದ್ರೆ ನಮ್ಮ ವಾರ್ಷಿಕವಾಗಿ ನಮ್ಮ ಉತ್ಪನ್ನ ಇದೆಯಲ್ಲ, ಆ ಮಟ್ಟದಲ್ಲಿ ನಾವು ಉತ್ಪನ್ನವನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ.
1: ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ನೈಸರ್ಗಿಕವಾಗಿ ಕೀಟ ಮತ್ತು ರೋಗಗಳ ಒಂದು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತದೆ, ಈ ಉಲ್ಬಣಾವಸ್ಥೆಗೆ ಹೋಗದ ಹಾಗೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ?
0: ಅಡಕೆಗೆ ಸಂಬಂಧಿಸಿದಂತೆ ಕೊಳೆ ರೋಗ, ಎಲೆಚುಕ್ಕೆ ರೋಗ, ಕೊಳೆ ರೋಗ ಅಂತೂ ಪ್ರಿವೆಂಟಿವ್. ಅದು ಯಾವುದು, ನಾವು ಬೊಡು ದ್ರಾವಣವನ್ನು ನಾವೇನು ಹೊಡಿತಾ ಇದ್ದೇವೆ ಅದನ್ನು ಕರೆಕ್ಟ್ ಜೂನ್ ಮೊದಲನೇ ವಾರ ಅಥವಾ ಮೇ ಕೊನೆಯ ವಾರದಲ್ಲಿ ಸ್ಪ್ರೇ ಮಾಡಬೇಕು. ಅದು ಒಂದ್ಸಲ ಎಂಟ್ರಿ ಆದಮೇಲೆ ಆ ಕೊಳೆ ಇದೆಯಲ್ಲ ಬೋಡೋ ದ್ರಾವಣಕ್ಕೆ ಆ ಸಾಮರ್ಥ್ಯ ಇಲ್ಲ ಅದನ್ನು ಇದು ಮಾಡ್ತಕ್ಕಂಥದ್ದು. ಅದನ್ನು ನಾವೇನು ಮಾಡ್ತೇವೆ, ಅದನ್ನು ಜೂನ್ ಜುಲೈದಲ್ಲಿ ಸ್ಪ್ರೇ ಮಾಡ್ತೇವೆ. ಆಗ ಅದು ಪರಿಣಾಮ ರೋಗ ಎಂಟ್ರಿ ಆಗಿರ್ತದೆ, ಅದರ ಪರಿಣಾಮ ಕಡಿಮೆ ಆಗ್ತದೆ. ನಾವು ಆ ಗಲಾಟೆ ಸ್ಟಾರ್ಟ್ ಮಾಡ್ತೇವೆ, ಕೊಳೆ ಬಂತು ಅಂತ. ತಪ್ಪು ನಮ್ಮಲ್ಲಿದೆ, ಔಷಧಿ ಅಲ್ಲಲ್ಲ. ಔಷಧಿ ಸುಮಾರು ಅದು 33 ಎಷ್ಟು ಬ್ರಿಟಿಷರ ಕಾಲದಲ್ಲಿ ಬಂದಂತಕ್ಕಂಥ ಆ ವೇಳೆಯಲ್ಲಿ ಬಂದಂಥ ಔಷಧಿ ಇನ್ನೂವರೆಗೂ ಆ ಔಷಧಿಗೆ ಯಾರು ಯಾವ ಜೀವಿ ಇದೆಯಲ್ಲ ಶಿಲೀಂಧ್ರ ಜೀವಿ ಅದರ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳಲಿಲ್ಲ. ಈಗ ಬೇರೆ ಎಲ್ಲ ಬೇಕಾದಷ್ಟು ಇವರು ಔಷಧಿಯನ್ನು ಸಂಶೋಧನೆ ಮಾಡಿದ್ರು, ಕೆಮಿಕಲ್ ಫಾರ್ಮುಲಾ ಇದೆಯಲ್ಲ ಅದು ಅದರ ವಿರುದ್ಧ ಸೂಕ್ಷ್ಮಾಣುಜೀವಿಗಳು ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿದ್ದಾವೆ. ಇದು ಒಂದು ವಿಶೇಷವಾದಂಥ ಶಿಲೀಂಧ್ರ ನಾಶಕ ಬೋಡೋ ದ್ರಾವಣ. ಆದರೆ ಅದರನ್ನು ಉಪಯೋಗಿಸ್ತಕ್ಕಂಥ ರೀತಿಯಲ್ಲಿ ನಾವು ಮಾಡುವಂಥ ರೀತಿಯು ಸಹ ಅಷ್ಟೇ ಮುಖ್ಯ. ಅದು ಮಾಡುವ ಒಬ್ಬೊಬ್ಬರು ಒಂದೊಂದು ರೀತಿ, ಒಂದು ಸ್ಟ್ಯಾಂಡರ್ಡ್ ವಿಧಾನವೇ ಇಲ್ಲ ರೈತರಲ್ಲಿ. ಒಬ್ಬರು ಹಾಗೆ ಹೇಳಿದ್ರು ಅಂತ ಹೀಗೆ ಮಾಡ್ತಾರೆ ಹೀಗೆ ಹಾಗೆ. ಅದಕ್ಕೆ ಒಂದು ಪದ್ಧತಿ ಇದೆ, ಸುಣ್ಣ ಮತ್ತು ತುತ್ತವನ್ನು ಮಿಶ್ರಣ ಮಾಡತಕ್ಕಂಥ ಪದ್ಧತಿ. ಅದರ pH ವ್ಯಾಲ್ಯೂ ಆ ರೀತಿ ಮೇಂಟೈನ್ ಆಗಬೇಕು. ಅದರೊಳಗೆ ಎಸಿಡಿಕ್ ಇದೆ, ತಾಮ್ರ, ಕಾಪರ್ ಸಲ್ಫೇಟು, ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಇದೆ. ಅದು ಯಾವುದನ್ನು ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಮಾತ್ರ ಅದರ ಆಪ್ಟಿಮಮ್ ಲೆವೆಲ್ ಏನದು ಔಷಧಿಯ ಕೆಲಸ ಮಾಡಬೇಕಲ್ಲ. ಆ ಕಾಪರ್ ಅಯಾನ್ ನಾನು ನಿನ್ನೆ ಒಂದು ಇದಕ್ಕೆ ಹೋಗಿದ್ದೆ ಅಂತ ಸಂದರ್ಭ, ಕಾಪರ್ ಅಯಾನ್ ಅದು ಆ ಕೆಲಸ ಮಾಡುವಂಥ ರೀತಿಯಲ್ಲಿ ಅದರ ಗುಣಗಳು ನಷ್ಟವಾಗದೆ ಒಳ್ಳೆ ರೀತಿ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
1: ಈ ಎಲೆಚುಕ್ಕೆ ರೋಗದ ನಿರ್ವಹಣೆ ಬಗ್ಗೆ
0: ಒಂದು ಅದು ತಂಪಿನಿಂದ ಬರತಕ್ಕಂಥದ್ದು, ಮಳೆ ಜಾಸ್ತಿ ಆಗೋದ್ರಿಂದ. ಕಾಲುವೆ ಇದೆಯಲ್ಲ, ಈ ಕಾಲುವೆ ನಿರ್ವಹಣೆ ಬಹಳ ಮುಖ್ಯ. ಸುಣ್ಣ ಹಾಕಬೇಕು, ಮತ್ತೆ ಸಾವಯವ ಎಲ್ಲ ಮುಚ್ಚಿಗೆಯನ್ನು ಮಾಡಬೇಕು ತೋಟಕ್ಕೆ ಬಂದ್ರೆ. ಹಾಗೆ ಪ್ರಿವೆಂಟಿವ್ ಆಗಿ ಈ ಪ್ರೊಪಿಕೋಜನಲ್ ಅಂತ ಹೇಳ್ತಾ ಇದಾರಲ್ಲ, ಫಿಲ್ಟ್ ಅಂತ ಒಂದು ಔಷಧ ಬರ್ತದೆ, ಅದನ್ನ ಪ್ರಿವೆಂಟಿವ್ ಆಗಿ ಮೇ ಎಂಟಿಗೆ ಹೊಡಿಬೇಕು ಸ್ವಲ್ಪ ಪ್ರಮಾಣದಲ್ಲಿದ್ದಾಗ. ಅದು ಮಿತಿ ಮೀರಿದ್ರೆ ನಮ್ಮ ಕೈಯಲ್ಲಿಲ್ಲ, ಇಡೀ ತೋಟವೇ ನಾಶವಾಗದನ್ನು ನಾವು ನೋಡ್ತಾ ಇದ್ದೇವೆ ಈಗ. ಆ ರೀತಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೊಡುವ ಮೂಲಕವೇ ಅದನ್ನು ನಾನು ಗೆಲ್ಲಬೇಕು ಅಂತ ನನ್ನ ಅಭಿಮತ.
1: ಆಮೇಲೆ ಈಗ ಮಿಶ್ರ ಬೆಳೆಯ ಬಗ್ಗೆ ಬಂದ್ರೆ, ಈಗ ಅಡಿಕೆ ತೋಟದಲ್ಲಿ ಇರುವಂತಹ ಒಂದು ಜಾಗವನ್ನ ಹೆಚ್ಚು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕಿದ್ರೆ ಕಾಳುಮೆಣಸಾಗ್ಬೋದು, ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು, ಇಂಥದನ್ನ ಮಿಶ್ರ ಬೆಳೆಯಾಗಿ ಅಥವಾ ಸಂಗಾತಿ ಬೆಳೆಯಾಗಿ ಬೆಳಿಬೇಕು ಅಂತ ಹೇಳಿ ನೀವು ಯಾವ ಪ್ರಯತ್ನ ಮಾಡಿದ್ರಿ?
0: ನಾವು ಕಾಫಿಯನ್ನು ಹಾಕಿದ್ದೇವೆ. ಮೊದಲಿಗೆ ಒಂದು 10 ವರ್ಷದಿಂದ ಕೋಕೋವನ್ನು ಬೆಳೆದಿದ್ವಿ, ಇಡೀ ತೋಟವನ್ನು. 4,000 ಗಿಡ ಕೋಕೋ ಇತ್ತು, ಈಗ ಒಂದು 12,000-15,000 ಕಾಫಿ ಇದೆ. ಕೋಕೋದಲ್ಲೂ ನಮಗೇನು ಲಾಸ್ ಅನಿಸ್ಲಿಲ್ಲ. ನಿಜವಾಗಿ ಅಡಿಕೆ ತೋಟಕ್ಕೆ ಮಿಶ್ರ ಬೆಳೆ ಬೇಕೇ ಬೇಕು. ಅಲ್ಲಿಯ ಮಣ್ಣಿನ ಗುಣಮಟ್ಟ ಒಳ್ಳೇದಾಗಬೇಕು, ಅದಕ್ಕೆ ಬೇಕಾದಂಥ ಎಗ್ರೋ ಕ್ಲೈಮೇಟ್ ನಿರ್ಮಾಣ ಆಗಬೇಕು ಅಂತಾದರೆ ಅಡಿಕೆ ತೋಟಕ್ಕೆ ಬಾಳೆ ಆದರೂ ಲಾಸ್ಟ್ ಇರಲೇಬೇಕು. ಅದರಿಂದ ಬಹಳ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ತಂಪಾದಂಥ ವಾತಾವರಣ ಇರ್ತದೆ, ಅದರ ಜೊತೆಯಲ್ಲಿ ತೆರೆಕೆಲೆಗಳು ಬೀಳ್ತವೆ, ಮತ್ತು ಕಳೆಗಳ ನಿರ್ವಹಣೆ ಆಗ್ತದೆ. ಬರೀ ಅಡಿಕೆ ಮರ ಒಂದೇ ಇದ್ದರೆ ಕಳೆಗಳು ಮಳೆಗಾಲದಲ್ಲಿ ನಿರ್ವಹಣೆ ಮಾಡಲಿಕ್ಕೂ ಆಗೋದಿಲ್ಲ, ಅದರ ಜೊತೆಯಲ್ಲಿ ನಮಗೆ ಹೆಚ್ಚಿನ ಆದಾಯವನ್ನು ಕೊಡ್ತದೆ ಅದು. ನಾನು ಮಿಶ್ರ ಬೆಳೆ ಇದ್ದಾಗ ಮಾತ್ರ ಅಡಿಕೆ ತೋಟ ಚೆಂದ. ಹೌದು, ಕಾಳುಮೆಣಸು ಕಾಳುಮೆಣಸಿಗೆ ಪ್ರಯತ್ನ ಮಾಡಿದ್ವಿ, ಭಾಳ ಮಳೆ ಆಯಿತು, ಫೇಲ್ ಆಯಿತು, ಬಿಡುವುದಿಲ್ಲ.

0: ಕಾಳುಮೆಣಸನ್ನು ಮಾಡ್ತೇವೆ. ಕಾಳುಮೆಣಸು, ಕಾಫಿ, ಅಡಿಕೆ, ಇದೊಂದು ಒಳ್ಳೆಯ ಕಾಂಬಿನೇಷನ್ನು ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಸ್ವಲ್ಪ ಉಷ್ಣತೆ ಇದ್ದರೆ ಕೋಕೋವನ್ನು ಬೆಳಿಬೋದು. ಬಾಳೆಯೂ ಸಹಿತ ನಮಗೆ, ನಾವು ಈ ಲೋಕಲ್ ಬಾಳೆ ಹಾಕಿದ್ವಿ, ಪಚಬಾಳೆಯನ್ನು ಟ್ರೈ ಮಾಡಿದ್ವಿ. ಪಚಬಾಳೆ ಒಂದು 6 ಎಕರೆ ಹೈ ಡೆನ್ಸಿಟಿ ಪಚಬಾಳೆಯನ್ನು ಟ್ರೈ ಮಾಡಿದ್ವಿ. ಬಾಳೆ ನಮಗೇನು ಹಾನಿ ಆಗಿರಲಿಲ್ಲ, ಒಳ್ಳೆ ಉತ್ಪನ್ನವನ್ನು ಗಳಿಸಿಕೊಟ್ಟಿತ್ತು ಬಾಳೆಯೂ ಸಹಿತ.
1: ಕೃಷಿ ಉತ್ಪನ್ನಗಳನ್ನು ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವಂಥದ್ದು ಇದೊಂದು ಸವಾಲು, ಇದನ್ನು ಹೇಗೆ ನಿಭಾಯಿಸ್ತಾ ಇದೆ?
0: ಇದು ನಾವು ಈ ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳನ್ನು

0: ಸೌರ ಬೇಲಿಯು ಬಂದಿದೆ, ಅದರ ಸೌರ ಬೇಲಿ ಮತ್ತು ಈ ಒಂದು ರೀತಿ ಅಲ್ಲಲ್ಲ ನೆಟ್ ನೆಟ್ ಟೈಪ್ ಬಂದಿದೆ, ನಾಟೆಡ್ ಫೆನ್ಸಿಂಗ್ ಅಂತ ಬಂದಿದೆ ಟಾಟಾದವರದ್ದು. ತಂತಿ ಬೇಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬೀಳ್ತದೆ. ಈಗ ಸ್ವಲ್ಪ ಹಾಕಿದ್ದೇವೆ, ಬಹುಶಃ ದನ ಯಾವುದೇ ನೆಲದಿಂದ ನಡೆದುಕೊಳ್ತಕ್ಕಂಥ ಪ್ರಾಣಿಗಳು ಬರುವುದಿಲ್ಲ. ಮೇಲೆ ಹಾರಿ ಬರತಕ್ಕಂಥ ಪ್ರಾಣಿಗಳು ಮಂಗಗಳು ನವಿಲುಗಳೆಲ್ಲ ಬರ್ತವೆ. ಅದು ಸ್ವಲ್ಪ ಮರಗಿಡಗಳು ಹತ್ತಿರಿದ್ರೆ ಸಹಜವಾಗಿ ತನ್ನ ತಾನೇ ಬರ್ತವೆ. ಅವರು ಸ್ವಲ್ಪ ಹೆದರಿಸಿ ಓಡಿಸುವುದು ಈ ರೀತಿಯ ಶಾಶ್ವತವಾದಂಥ 15 ವರ್ಷ ಬರ್ತದೆ ಅಂತ ಟಾಟಾ ಕಂಪ್ನಿಯವ್ರು ಹೇಳಿದ್ದಾರೆ ನನಗೆ. 15 ವರ್ಷ ಇದನ್ನು ಅಳವಡಿಸಿದರೆ ಸ್ವಲ್ಪ 1 ಎಕರೆಗೆ 50,000 ಖರ್ಚು ಬರ್ತದೆ. ನನ್ನ ಲೆಕ್ಕ ಒಂದು ಶಾಶ್ವತವಾಗಿ ಈ ರೀತಿ ಒಂದು ಇದನ್ನು ಉಪಕ್ರಮಗಳನ್ನು ನಾವು ಕೈಗೊಳ್ಳೋದು ಸೂಕ್ತ ಅಂತ ನನಗನ್ನಿಸ್ತದೆ. ಯಾಕೆಂದರೆ ಇಲ್ಲ ನಮಗೆ ಕೃಷಿ ಮಾಡ್ತಕ್ಕಂಥ ವಿಶ್ವಾಸವನ್ನೇ ಹೋಗಲಾಡಿಸ್ತದೆ. ಈ ಕೃಷಿ ಬೇಡ, ಇದು ಏನೂ ಇಲ್ಲ ಇದರಲ್ಲಿ ಅಂತ ಅನಿಸ್ಬಿಡ್ತದೆ. ಎಲ್ಲ ಮಂಗಗಳು ಬಂದು ಏಲಕ್ಕಿ ಗಿಡ ನೆಟ್ಟೆ, ಏಲಕ್ಕಿ ಗಿಡ ಪೂರ್ಣ ಮಂಗ್ ಬಂದು ತಿಂದ್ಕೊಂಡೋಯ್ತು. ಏನಿಲ್ಲ ಬಿಡ್ರಿ, ಸುಮ್ಮನೆ ನಾವು ಯಾಕೆ ಕೃಷಿ ಮಾಡಬೇಕಿದು ಎಂತ ಮಾಡಿದ್ರು ಅಷ್ಟು ಹೇಳುವಂಥ ಭಾವನೆ ಬರಬಾರ್ದು. ಮಾಡುವಾಗ ಅದಕ್ಕೆ ಒಂದು ಸರಿಯಾದ ಪದ್ಧತಿಯಲ್ಲಿ ಪ್ಲ್ಯಾನನ್ನು ಹಾಕಿಕೊಂಡು, ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳು ಬೇಕು, ದೂರದೃಷ್ಟಿಯ ಪ್ಲ್ಯಾನ್ಗಳನ್ನು ಹಾಕಿ ನಾವು ಉತ್ಪನ್ನ ತಗೊಳ್ತೇವೆ ಹೇಳುವಂಥ ವಿಶ್ವಾಸದಿಂದ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಎಲ್ಲ ವಿಧಾನ ಸಿಗತಕ್ಕಂಥ ಎಲ್ಲ ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು.
1: ಅಂತರ ಸಾಗಾಟ ಮತ್ತು ಕೃಷಿ ಯಾಂತ್ರೀಕರಣದ ಸಾಧ್ಯತೆಯ ಬಗ್ಗೆ ನಿಮ್ಮ ಅನುಭವ ಏನು?
0: ಕೃಷಿ ಯಾಂತ್ರಿಕತೆ ಇಲ್ಲದೇ ಇದ್ದರೆ ಕೃಷಿ ಈ ಪ್ರಮಾಣದಲ್ಲಿ ಇಲ್ಲಿವರೆಗೆ ಬರ್ತಾನೇ ಇರಲಿಲ್ಲ. ಎಲ್ಲರೂ ಬೆಂಗಳೂರಿಗೆ 20,000 ಪಗಾರ ಕೊಟ್ಟರು ಸಾಕು ಅಂತ ಎಲ್ಲರೂ ನೌಕರಿ ಹೋಗ್ತಾ ಇದ್ರು. ಈ ಕೃಷಿ ಚಾಲಿ ಅಡಿಕೆ ಸುಲಿಯುವುದು ಒಂದು ದೊಡ್ಡ ಸವಾಲಾಗಿತ್ತು ನಮಗೆ. ಅದು ಒಂದು 12 ವರ್ಷಗಳ ಹಿಂದೆ ಒಂದು ಚಾಲಿ ಅಡಿಕೆ ಸುಲಿಯುವ ಮಷೀನ್ ಬಂತು, ಬಹಳ ಅನುಕೂಲ ಆಯಿತು ಎಲ್ಲ ಕಡೆ. ಈಗಂತೂ ಭಾಳ ಅನುಕೂಲ ಆಗಿದೆ. ಅದರ ಜೊತೆಯಲ್ಲಿ ಕಳೆಯನ್ನು ಇದು ಮಾಡಿ ಪವರ್ ವೀಡಿಂಗ್ ಭಾಳ ದೊಡ್ಡ ಸಮಸ್ಯೆ ಕೃಷಿಯಲ್ಲಿ. ಕಳೆನಾಶಕವನ್ನು ನಮಗೆ ಸಿಂಪರಣೆ ಮಾಡಲಿಕ್ಕೆ ನಮಗೆ ಮನಸ್ಸು ಒಪ್ಪುವುದಿಲ್ಲ. ಅದರಿಂದ ಈ ಕಳೆ ಪವರ್ ವೀಡಿಂಗ್ ಇದೆಯಲ್ಲ, ಭಾಳ ರೈತರಿಗೆ ಅನುಕೂಲ ಆಯಿತು. ಇಂಥ ಅನೇಕ ದೃಷ್ಟಿ. ದೋಟಿ ಬಂತು ಸರ್ ಈಗ ಅಡಿಕೆ ಕೊಯ್ಲಿಕ್ಕೆ. ದೋಟಿ ಬರದೇ ಇದ್ದರೆ ಭಾರಿ ಕಷ್ಟ ಇತ್ತು. ಹಾಗೂ ದೋಟಿ ಯಾವ ಟೈಮ್ ಗೊತ್ತಿಲ್ಲ. ಯತ ಏನು ಭಗವದ್ಗೀತೆಯಲ್ಲಿ ಒಂದು ಇದೆಯಲ್ಲ, ಯದ ಏನೋ ಉಂಟಲ್ಲ ಸರ್, ಅದು ಗ್ಲಾನಿರ್ಭವತಿ ಮೇಸದ. ಆ ರೀತಿ ಆ ಸಂದರ್ಭಕ್ಕೆ ಅಡಿಕೆಗೊಂದು ವರ ಇದೆ. ಅದು ಅಲ್ಲಿ ಗ್ಲಾನಿ ಆಗ್ತದೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೋಟಿ ಹೇಳ್ತಕ್ಕಂಥ ಒಂದು ಇದು ಬಂತು. ಈಗ ನಮಗೆ ಮೇನ್ ಸಮಸ್ಯೆ ಇರತಕ್ಕಂಥದ್ದು ಹಸಿ ಅಡಿಕೆ ಸುಲಿಯೋದು. ಈ ಹಸಿ ಅಡಿಕೆ ಸುಲಿಯಲಿಕ್ಕೆ ನಮ್ಮ ಹತ್ರ ಮಷಿನ್ನು ಯಾವುದು ನಮಗೆ ಹೊಂದುತ್ತಾ ಇಲ್ಲ, ಕ್ವಾಲಿಟಿ ಅಡಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆಗೆ ಇನ್ನು ಪರಿಹಾರ ನಾವು ಕಂಡುಕೊಳ್ಬೇಕಾಗಿದೆ. ಬಾಕಿ ಬೇರೆ ಎಲ್ಲ ಸಿಂಪರಣಾ ಯಂತ್ರ ಇರ್ಬೋದು, ದೋಟಿ ಇರ್ಬೋದು, ಪವರ್ ವೀಡಿಂಗ್ ಇರ್ಬೋದು, ಎಲ್ಲ ರೀತಿ ಟ್ರ್ಯಾಕ್ಟರ್ಗಳು, ಈಗ ಯಾರೂ ತಲೆಯ ಮೇಲೆ ಹೊಲೆ ಹೋಗತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ. ಸಹಜವಾಗಿ ಹಾಲು ಕರೆತಕ್ಕಂಥ ಮಿಷನ್, ನಿಮಗೆ ಹೈನುಗಾರಿಕೆಯಲ್ಲಿ ನಾನು ಹೇಳ್ತೇನೆ, ಒಂದು 10 ಆಕಳಿದ್ರೆ ಯಾರು ಕರೆಯೋರಿದ್ದಾರೆ ಸರ್? ಯಾರೂ ಇಲ್ಲ. ಹಾಲು ಕರೆತಕ್ಕಂಥ ಮಷಿನ್ ಮೂಲಕಗಳೇ ನಾವು ಅದು ಕರೆಯತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅದು ಆ ದಂಧೆಯನ್ನು ಆ ಉದ್ಯೋಗವನ್ನು ದೀರ್ಘಕಾಲದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಆಯಾ ಸಂದರ್ಭದಲ್ಲಿ ಬರತಕ್ಕಂಥ ಯಾಂತ್ರೀಕರಣವನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಸಾಧ್ಯ.
1: ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡುವಂಥದ್ದು ಮತ್ತು ಸಂರಕ್ಷಣೆ ಮಾಡುವಂಥದ್ದು, ಜೊತೆಗೆ ಸಂಸ್ಕರಣೆ ಮಾಡುವಂಥದ್ದು, ಪ್ರಾಥಮಿಕ ಸಂಸ್ಕರಣೆ ಮಾಡುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೆ?
0: ಸಾಧ್ಯ ಇದೆ. ಆ ಮಟ್ಟದಲ್ಲಿ ಉತ್ಪನ್ನ ನಮ್ಮಲ್ಲಿ ಇರಬೇಕು. ಕಾಫಿ ಅಂತ ಹೇಳಿ, ಕಾಫಿ ನಾವೀಗ 12,000 ಗಿಡ ನೆಟ್ಟೆ ಅಂತ ಹೇಳಿದೆ. ಅದು ಒಂದು 200-300 ಕ್ವಿಂಟಲ್ ಕಾಫಿ ಇದ್ದರೆ ಅದನ್ನು ನಾವು ಪಾರ್ಚಿಂಗ್ ಮಾಡ್ಬೋದು. ನಾವೆಲ್ಲ ಒಂದು 10 ಕ್ವಿಂಟಲ್ 20 ಕ್ವಿಂಟಲ್ ಇದ್ದರೆ ನಾವು ಪಾರ್ಚಿಂಗ್ ಮಾಡೋದು ಎಕಾನಮಿಕಲಿ ವಯಬಲ್ ಅಲ್ಲ. ಅದು ಮಷೀನೆಲ್ಲ ಭಾಳ ಕಾಸ್ಟ್ಲಿ ಇದೆ. ಒಳ್ಳೆ ಮಷೀನನ್ನು ಹಾಕಬೇಕು, ಡ್ರೈಯಿಂಗ್ ಮಷೀನನ್ನು ಎಲ್ಲ ಹಾಕಬೇಕಾಗ್ತದೆ. ಆದ್ದರಿಂದ ಆ ಮಟ್ಟದಲ್ಲಿ ಇದ್ದಾಗ ಸ್ಕೇಲ್ ಆಫ್ ದ ಬಿಸ್ನೆಸ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೊಸೆಸಿಂಗನ್ನು ಮಾಡಬೇಕು. ಉತ್ಪನ್ನ ಆದಾಗ ಮಾತ್ರ ನಾವು ಪ್ರೊಸೆಸಿಂಗ್ ಮಾಡಿದ್ದು ಸಾರ್ಥಕ. ಉತ್ಪನ್ನ ಆಗದೆ ಸುಮ್ಮನೆ ಯಾವುದೋ ಒಂದಷ್ಟು ಮಷಿನರಿ ಹಾಕೋದ್ರಿಗೆ ಯಾವ ಅರ್ಥವೂ ಇಲ್ಲ. ಉತ್ಪನ್ನ ನಮ್ದು ಹೆಚ್ಚಿಗೆ ಆಗ್ತದಾದಾಗ ನಾವು ಆಟೋಮೆಟಿಕಲಿ ಅದನ್ನು ಮಾಡ್ತೇವೆ.
1: ನೇರವಾಗಿ ಮಾರಾಟ ಮಾಡುವಂಥದ್ದು ಅಥವಾ ಒಂದು ಸಂಗ್ರಹಿಸಿ ನಂತರ ಮಾರಾಟ ಮಾಡುವಂಥದ್ದು ಯಾವುದು ಸೂಕ್ತ ಅಂತದೆ?
0: ಅಡಿಕೆಗೆ ಸಂಬಂಧಪಟ್ಟಂತೆ ಯಾವ ಎರಡನ್ನೂ ಸರಿ ಹೊಂದಿಕೊಂಡು ಮಾಡ್ಕೊಂಡು ಹೋಗ್ತದಂತ ಸರಿ. ಈಗ ನೇರವಾಗಿ ಹಸಿ ಅಡಿಕೆ ಸುಲಿಯೋದೇನೆ ಹಸಿ ಅಡಿಕೆ ಟೆಂಡರನ್ನು ಮಾಡೋರು ಇದ್ದಾರೆ. ಹಾಂ, ಅದು ಒಳ್ಳೆ ರೇಟು, ಅವರಿಗೂ ಒಳ್ಳೆ ರೇಟ್ ಸಿಗ್ತಾ ಇದೆ. ಒಂದ್ಸಲ ಇವರೆಲ್ಲ ಅಡಿಕೆಯನ್ನು ಮಾಡಿ ಇವರು ಕೊಡ್ತಕ್ಕಂಥ ಸಂದರ್ಭಕ್ಕೆ ರೇಟ್ ಕಡಿಮೆ ಇರಬಹುದು. ಅವರವರ ಅನುಕೂಲ, ಅವರ ಲೇಬರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾರೆ, ಆ ದೃಷ್ಟಿ ಮೇಲೆ ಅವ್ರು ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಈಗ ಹಸಿ ಅಡಿಕೆ ಮಾರ್ಕೆಟಿಂಗ್ ಅಂತೂ ಅಡಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾರ್ಕೆಟಿಂಗ್ನ ವ್ಯವಸ್ಥೆ ಸಾಕಷ್ಟು ಇದೆ, ಯಾವ ತೊಂದರೆಯೂ ಇಲ್ಲ.
1: ಒಳ್ಳೆಯದು ಗಣಪತಿ ಬಿಟ್ಟವರೇ, ದೊಡ್ಡ ಮಟ್ಟಿನ ಒಂದು ಕೃಷಿ ನಿರ್ವಹಣೆ ಮಾಡುವಂಥದ್ದು, ಒಂದು ಸಮಗ್ರ ನಿರ್ವಹಣೆ ಮಾಡುವಂಥ ಒಂದು ಅವಶ್ಯಕತೆ ಏನು ಮತ್ತು ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಈ ಕುರಿತು ಯಲ್ಲಾಪುರ ತಾಲೂಕಿನ ಅನಗೋಡು ಗ್ರಾಮದ ಗಣಪತಿ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
1: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
2: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
2: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
2: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಜನಪದ ಸಂಗೀತ ಕೇಳಿ. ಮೇರಿ ಬೊಮ್ತೇಶ್ ಕಮ್ರಿಕರ್ ಮತ್ತು ಸಂಗಡಿಗರಿಂದ ಧಮಾಮಿ ಹಾಡುಗಳು.
3: ಕೃಷಿ ಚಿತ್ರದ ಗೀತೆಯನ್ನ

0: ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳು

0: ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8ರಿಂದ 11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ, ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.1

0: 9.3% ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48%ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25%ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53%ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78%ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2%ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಯಲ್ಲಾಪುರ ತಾಲೂಕು ಮಲವಳ್ಳಿ ಬಾರೆಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ.
2: ಪರಾಭವ ಸಂವತ್ಸರ. ಪರಾಭವವೆಂದರೆ ಬರೀ ಸೋಲಲ್ಲ, ಹೊಸದಾದ ಉದಯವೆಂದರೆ ತಪ್ಪಲ್ಲ. ಪರಾಭವ ಎಂದರೆ ಬರೀ ಸೋಲಲ್ಲ, ಹೊಸದಾದ ಉದಯವೆಂದರೆ ತಪ್ಪಲ್ಲ. ಪರ ಎಂಬುದು ಶ್ರೇಷ್ಠತೆಯ ಅರ್ಥವದು, ಭವವೆನ್ನುವುದು ನವೀನ ಜನ್ಮವದು. ಪರ ಎಂಬುದು ಶ್ರೇಷ್ಠತೆಯ ಅರ್ಥವದು, ಭವ ಎನ್ನುವುದು ನವೀನ ಜನ್ಮವದು. ಪ್ರಕೃತಿಯು ಭೇದ ಭಾವವ ತೋರದೆ ನಿಜ ಧರ್ಮವೆಂದು ಚಿಗುರು ಬಿಡುವುದು. ಹೂ ಅರಳಿ ನಳೆ ನಳಿಸುತ್ತ ಚಿಂತಿಸದೆ ಜೀವನೋತ್ಸಾಹವನ್ನು ತುಂಬುವುದು. ಹೂ ಅರಳಿ ನಳೆ ನಳಿಸುತ್ತ ಚಿಂತಿಸದೆ ಜೀವನೋತ್ಸಾಹವನ್ನು ತುಂಬುವುದು. ಹಳೆಯದರ ಅಂತ್ಯ ಹೊಸದರ ಆರಂಭವು ಸರ್ವ ಋತುಗಳ ವಿಶೇಷವದು. ಹಳೆಯದರ ಅಂತ್ಯ ಹೊಸದರ ಆರಂಭವು ಸರ್ವ ಋತುಗಳ ವಿಶೇಷವದು. ಪರಾಭವದ ಅರ್ಥವು ಕೆಟ್ಟದರ ನಾಶವು ಒಳ್ಳೆಯದರ ಉಗಮವೆಂಬುದು. ಪರಾಭವದ ಅರ್ಥವು ಕೆಟ್ಟದರ ನಾಶವು ಒಳ್ಳೆಯದರ ಉಗಮವೆಂಬುದು. ಸಂವತ್ಸರದ ಹೆಸರು ಶುಭ ಅಶುಭವಿಲ್ಲ, ಅದೊಂದು ವರ್ಷದ ಚಕ್ರವದು. ಸಂವತ್ಸರದ ಹೆಸರು ಶುಭ ಅಶುಭವೆಂದಿಲ್ಲ, ಅದೊಂದು ವರ್ಷದ ಚಕ್ರವದು. ಪ್ರಕೃತಿಯ ಸುಂದರ ವಿಶಿಷ್ಟ ವಿಶೇಷತೆಗಳ ಭಂಡಾರವ ತೋರಿಸುವುದು. ಪ್ರಕೃತಿಯ ಸುಂದರ ವಿಶಿಷ್ಟ ವಿಶೇಷತೆಗಳ ಭಂಡಾರವ ತೋರಿಸುವುದು. ಪರಾಭವವೆಂದರೆ ಜೀವನದಲ್ಲಿ ಸೋಲಲ್ಲ, ಮನದ ದೋಷಗಳ ದೂರ ಮಾಡುವುದು. ಪರಾಭವವೆಂದರೆ ಜೀವನದಲ್ಲಿ ಸೋಲಲ್ಲ, ಮನದ ದೋಷಗಳ ದೂರ ಮಾಡುವುದು. ದಿಟ್ಟ ಹೆಜ್ಜೆಗಳ ಇಟ್ಟು ಬಾಳಿನಲ್ಲಿ ಅಹಂಕಾರವನ್ನು ಮೆಟ್ಟಿ ನಿಲ್ಲುವುದು. ದಿಟ್ಟ ಹೆಜ್ಜೆಗಳ ಇಟ್ಟು ಬಾಳಿನಲ್ಲಿ ಅಹಂಕಾರವನ್ನು ಮೆಟ್ಟಿ ನಿಲ್ಲುವುದು. ಹಳೆಯ ಕಷ್ಟಗಳು ಕಳೆದು ಹೋಗಲಿ, ಬಾಳಿನಲ್ಲಿ ಹೊಸ ಭರವಸೆ ಮೂಡಲಿ. ಹಳೆಯ ಕಷ್ಟಗಳು ಕಳೆದು ಹೋಗಲಿ, ಬಾಳಿನಲ್ಲಿ ಹೊಸ ಭರವಸೆ ಮೂಡಲಿ. ಮನದ ಕೊಳೆಗಳು ನಾಶವಾಗಲಿ, ನಾನೆಂಬ ಅಹಂಕಾರವು ಅಳಿಯಲಿ. ಮನದ ಕೊಳೆಗಳು ನಾಶವಾಗಲಿ, ನಾನೆಂಬ ಅಹಂಕಾರವು ಅಳಿಯಲಿ. ಪರರ ಹಿತದಲ್ಲಿ ನಮ್ಮ ಹಿತ ಅಡಗಿದೆ ಎಂಬ ಜ್ಞಾನವು ಮೂಡಲಿ. ಪರರ ಹಿತದಲ್ಲಿ ನಮ್ಮ ಹಿತ ಅಡಗಿದೆ ಎಂಬ ಜ್ಞಾನವು ಮೂಡಲಿ. ಹೊಸ ವರುಷಕ್ಕೆ ಹೊಸ ಹರುಷವ ಈ ಪರಾಭವ ಸಂವತ್ಸರವು ನೀಡಲಿ. ಹೊಸ ವರುಷಕ್ಕೆ ಹೊಸ ಹರುಷವ ಈ ಪರಾಭವ ಸಂವತ್ಸರವು ನೀಡಲಿ. ಶೀರ್ಷಿಕೆ ಹೆಣ್ಣು. ಒಡಲಲ್ಲಿ ಕಂದನನ್ನು ಬೆಳೆಸುತ್ತ ಔಡುಗಚ್ಚಿ ನೋವನ್ನು ಸಹಿಸುವಳು. ಒಡಲಲ್ಲಿ ಕಂದನನ್ನು ಬೆಳೆಸುತ್ತ ಔಡುಗಚ್ಚಿ ನೋವನ್ನು ಸಹಿಸುವಳು. ನಡುವೆ ಮೊಗದಿ ನಗುವ ಸೂಸುತ್ತ

0: ಪೊಡವಿಯೊಳು ಮಗುವ ಹೆರುವಳು. ನಡುವೆ ಮೊಗದಿ ನಗುವ ಸೂಸುತ ಪೊಡವಿಯೊಳು ಮಗುವ ಹೆರುವಳು. ಹೆತ್ತ ಮಗುವಿಗೆ ಪ್ರೀತಿಯ ತೋರುತ್ತ ಮುತ್ತಿಟ್ಟು ಕೈ ತುತ್ತಿಟ್ಟು ಬೆಳೆಸುವಳು. ಹೆತ್ತ ಮಗುವಿಗೆ ಪ್ರೀತಿಯ ತೋರುತ್ತ ಮುತ್ತಿಟ್ಟು ಕೈ ತುತ್ತಿಟ್ಟು ಬೆಳೆಸುವಳು. ಮಮತೆ ಪ್ರೀತಿ ಸುದೇ ಹರಿಸುತ್ತ ಹೊತ್ತು ಹೊತ್ತಿಗೆ ತಿದ್ದಿ ತೀಡುವಳು. ತಾಯಾಗಿ ಮಗಳಾಗಿ ಸೋದರಿಯಾಗುತ್ತ ಸತಿಯಾಗಿ ಗೆಳತಿಯಾಗಿ ಬಾಳುವಳು. ತಾಯಾಗಿ ಮಗಳಾಗಿ ಸೋದರಿಯಾಗುತ್ತ ಸತಿಯಾಗಿ ಗೆಳತಿಯಾಗಿ ಬಾಳುವಳು. ಮಂತ್ರಿಯಾಗಿ ಸಲಹೆಯನ್ನು ನೀಡುತ್ತಾ ಪ್ರೀತಿಯಿಂದ ಮನೆಯ ಬೆಳಗುವಳು. ಬದುಕಿನಲ್ಲಿ ಭರವಸೆಯ ತುಂಬುತ್ತ ಹದವಾದ ಜೀವನದ ಪಾಠ ಕಲಿಸುವಳು. ಎದುರಿಸಿ ಕಷ್ಟ ನಷ್ಟಗಳ ಎಲ್ಲವ ಸಹಿಸುತ್ತ ಮಾದರಿಯ ಹೆಣ್ಣೆಂಬ ಹೆಸರು ಪಡೆವಳು. ಏನೇ ನೋವುಗಳಿದ್ದರೂ ಬಚ್ಚಿಡುತ್ತ ಮನವನ್ನು ಸದಾ ಕಾಯುವಳು. ತನ್ನವರಿಗಾಗಿ ಹಣ್ಣಾದರೂ ಮಿಡಿಯುತ್ತ ಕೊನೆಗೆ ಮಣ್ಣಲ್ಲಿ ಮಣ್ಣಾಗುವ ಹೆಣ್ಣಿವಳು. ಶೀರ್ಷಿಕೆ ಅರಿತುಬಾಳು. ಇತಿಮಿತಿಯ ಬದುಕಿದು ತಿಳಿದವನಾಗು ಚಿಂತಿಸದೆ ಹರಿವ ನೀರಿನ ತೆರದಿ ಸಾಗು. ನಿಂತ ನೀರಲ್ಲಿ ಕ್ರಿಮಿಕೀಟ ಕಸಕಡ್ಡಿ ಜೋಗು. ನಿಂತ ನೀರಾಗಿರದೆ ಹರಿಯುವವನಾಗು. ಬಾಳಿನಲ್ಲಿ ನೂರಾರು ಸವಾಲುಗಳು ಗೋಳೆಂದು ತಿಳಿಯದೆ ಮುಂದೆ ಸಾಗು. ಏಳು ಬೀಳು ಇಲ್ಲಿ ಯಾರಿಗಿಲ್ಲ ಹೇಳು, ಪೊಳ್ಳು ಬದುಕಿದು ಜಗ್ಗದೆ ಮುನ್ನುಗ್ಗು. ಅಂತೆ ಕಂತೆಗಳ ನಡುವಿನ ಜೀವನವು ಅತಿಯಾದರೆ ಅಮೃತವೂ ವಿಷವು. ಸಂತೆಯಂತೆ ತಲೆ ತುಂಬ ವಿಷಯವನ್ನು ಚಿಂತಿಸದೆ ಮಾಡಬೇಕು ನಾವು ಬಾಳೆವು. ಹರಿವ ತೊರೆಯ ರವವ ಕೇಳುತ್ತಿದ್ದರೆ ಮರೆಯುವುದು ಮನದ ಹಲವು ತೊಂದರೆ. ಪ್ರಕೃತಿ ಸೌಂದರ್ಯ ಸೊಬಗು ಇದಾದರೆ ಅರಿತು ಬಾಳೆಂಬ ನೀತಿಯನ್ನು ನೀಡುತ್ತಿದೆ ಈ ಧರೆ. ಶೀರ್ಷಿಕೆ ಪುನರಾರಂಭ. ಚಿಂತೆಗಳು ನೂರಾರು ಮನದ ತುಂಬೆಲ್ಲ ಚಿಂತನೆಯ ಮಾಡುತ್ತಲೇ ಬಾಳಬೇಕಲ್ಲ. ಅಂತೆ ಕಂತೆಗಳೆಡೆ ಕಿವಿ ಕೊಡಬೇಕಿಲ್ಲ. ಸಂತೆಯಂತೆ ಜೀವನವಿದು ತಿಳಿದುಕೋನಲ್ಲ. ಹೊತ್ತು ಹೋಯಿತೆಂಬ ಕೊರಗು ಬೇಡ ಚಿತ್ತದೊಳು ಸುವಿಚಾರ ತುಂಬಿ ನೋಡ. ಮತ್ತೆ ಪುನರಾರಂಭವೆಂಬುದು ತಿಳಿದು ಬಿಡ. ಸತತವಾದ ಪ್ರಯತ್ನವನ್ನು ಬಿಡಲು ಬೇಡ. ಏಳು ಬೀಳಿನ ನಡುವೆ ನಮ್ಮಯ್ಯ ಜೀವನ ತಾಳಿ ನಡೆಯಲು ಅದುವೇ ಸ್ವರ್ಗ ಸಮಾನ.
1: ಬಾಳೆಂಬುದು ಕಷ್ಟ ಸುಖಗಳ ಸಮ್ಮಿಲನ. ಕೂಡಿ ಕಳೆದು ನಡೆಯಲಿ ನಮ್ಮಿ ಯಾನ.
0: ಶೀರ್ಷಿಕೆ ಮಗುವಿನ ನಗುವಲಿ. ಮಗುವೇ ನಿನ್ನ ನಗುವಲ್ಲಿ ಹೂಗಳು ಬಿರಿದ ಹಾಗಿದೆ. ಸೊಗಸು ತುಂಬಿದ ಮೊಗದಲ್ಲಿ ಜಗದ ನಗುವೆಲ್ಲವೂ ಅಡಗಿದೆ. ಮನೆಯಲ್ಲಿರಲು ನಗುವ ಮಗುವು ಮನಸ್ಸು ಉಲ್ಲಾಸಗೊಳ್ಳುವುದಂತೆ ಮನೆಗೆ ಬೆಳಕು ತುಂಬುವವನು ಬಾನ ಬೆಳಗೋ ಸೂರ್ಯನಂತೆ. ಪುಟ್ಟ ಕಂದನು ಮನೆಯಲ್ಲಿರಲು ತಟ್ಟದು ದುಗುಡವದು ಮನಕೆ. ತೊದಲು ನುಡಿಯದು ಜೇನಿನಂತೆ ಮುದವ ನೀಡುವುದು ಮನಕೆ. ಮಂದಹಾಸದಿ ಮೊಗವು ಅರಳಲು ಚಂದಿರನ ಮೊಗದಲ್ಲಿ ಕಂಡೆ ನಾಚಿಕೆ. ಹಾಲುಗಲ್ಲದ ಹಸುಳೆ ನಿನ್ನಯ್ಯ ಚೆಲುವಿಗೆ ಸಾಟಿಯೂ ಯಾರಿಲ್ಲ. ಮೆಲ್ಲನೆ ಬಿರಿವ ತುಟಿಯ ಅಂದಕ್ಕೆ ಸೋಲದವರು ಈ ಜಗದಲ್ಲಿಲ್ಲ.
1: ಮೆಲ್ಲ

ಮೊದಲನೇ ಬಿರಿ ಬತುಟಿಯ ಅಂದಕ್ಕೆ ಸೋಲದವರು ಈ ಜಗದಲ್ಲಿಲ್ಲ. ತೋಳ ಮೇಲೆ ಮಲಗಿಸಿ ನಿನಗೆ ಲಾಲಿ ಹಾಡನು ಹಾಡುವೆ, ತೋಳ ಮೇಲೆ ಮಲಗಿಸಿ ನಿನಗೆ ಲಾಲಿ ಹಾಡನು ಹಾಡುವೆ, ನಾಳಿನ ಕನಸನ್ನು ಬಿತ್ತುತ್ತ ನಿನ್ನನು ಬಾಳಿನ ಅಮೂಲ್ಯ ಆಸ್ತಿಯ ಮಾಡುವೆ, ನಾಳಿನ ಕನಸನ್ನು ಬಿತ್ತುತ್ತ ನಿನ್ನನು ಬಾಳಿನ ಅಮೂಲ್ಯ ಆಸ್ತಿಯ ಮಾಡುವೆ. ಶೀರ್ಷಿಕೆ ಅಂಬಿಗನಿರದ ದೋಣಿ. ಅಂಬಿಗನಿರದ ದೋಣಿ ದಡವನ್ನು ತಾಸೇರುವುದೇ, ನಂಬಿಕೆ ಇಲ್ಲದ ಬಾಳು ಚಂದವಾಗಿ ಇರುವುದೇ. ಅಂಬಿಗನಿರದ ದೋಣಿ ದಡವನ್ನು ತಾಸೇರುವುದೇ, ನಂಬಿಕೆ ಇಲ್ಲದ ಬಾಳು ಚಂದವಾಗಿ ಇರುವುದೇ. ಹಂಬಲವಿಲ್ಲದಿರೆ ವಿದ್ಯೆಯು ತಲೆಗೆ ಹತ್ತುವುದೇ, ಹಂಬಲವಿಲ್ಲದಿರೆ ವಿದ್ಯೆಯು ತಲೆಗೆ ಹತ್ತುವುದೇ. ಶಬ್ದವೆಂದುಕೊಂಡರೆ ಸಂತೆಯಲ್ಲಿ ಇರಲಾಗುವುದೇ, ಶಬ್ದವೆಂದುಕೊಂಡರೆ ಸಂತೆಯಲ್ಲಿ ಇರಲಾಗುವುದೇ. ಛಲವಿಲ್ಲದಿರಲು ಸಾಧನೆಯ ಹಾದಿಯಲ್ಲಿ ಗೆಲುವು ಸಿಗಬಹುದೇ, ಛಲವಿಲ್ಲದಿರಲು ಸಾಧನೆಯ ಹಾದಿಯಲ್ಲಿ ಗೆಲುವು ಸಿಗಬಹುದೇ. ಒಲವಿಲ್ಲದ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ಇರುವುದೇ, ಒಲವಿಲ್ಲದ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ಇರುವುದೇ. ಕಾಲಿರದವನ ಮುಂದೆ ಕುಣಿಯುವವನ ಹೊಗಳಬಹುದೇ, ಕಾಲಿರದಿವನ ಮುಂದೆ ಕುಣಿಯುವವನ ಹೊಗಳಬಹುದೇ. ಮಲೀನವಾಗಿಯ ಮನದಿ ದೇವಸ್ತುತಿ ಮಾಡಲು ಪ್ರಯೋಜನವಿಹದೆ, ಮಲೀನವಾಗಿಯ ಮನದಿ ದೇವಸ್ತುತಿ ಮಾಡಲು ಪ್ರಯೋಜನವಿಹುದೇ. ಅರ್ಥವಿಲ್ಲದ ಮಾತುಗಳ ಆಡುತ್ತಲೆ ಕಾಲಹರಣ ಮಾಡುವುದೇಕೆ, ಅರ್ಥವಿಲ್ಲದ ಮಾತುಗಳ ಆಡುತ್ತಲೆ ಕಾಲಹರಣ ಮಾಡುವುದೇಕೆ. ಸ್ವಾರ್ಥ ಸಾಧನೆ ಮಾಡಿ ಒಳ್ಳೆಯತನ ತೋರುವುದೇಕೆ, ಸ್ವಾರ್ಥ ಸಾಧನೆ ಮಾಡಿ ಒಳ್ಳೆಯತನ ತೋರುವುದೇಕೆ. ಹೆತ್ತವರ ಕಡೆಗಣಿಸಿ ನೂರಾರು ಜನಕ್ಕೆ ಅನ್ನವಿಕ್ಕುವುದೇಕೆ, ಹೆತ್ತವರ ಕಡೆಗಣಿಸಿ ನೂರಾರು ಜನಕ್ಕೆ ಅನ್ನವಿಕ್ಕುವುದೇಕೆ. ಇತಿಮಿತಿಯ ಅರಿಯದೆ ದುರಾಸೆಯ ಬಾಳುವೆ ಏಕೆ, ಇತಿಮಿತಿಯ ಅರಿಯದೆ ದುರಾಸೆಯ ಬಾಳುವೆ ಏಕೆ. ಚರ್ಮವ ತೊಳೆದರೆ ಅಂತರಂಗದ ಕೊಳೆಯು ಕಳೆಯುವುದೇ, ಚರ್ಮವ ತೊಳೆದರೆ ಅಂತರಂಗದ ಕೊಳೆಯು ಕಳೆಯುವುದೇ. ಕರ್ಮವ ಮಾಡದಲೇ ಫಲಾಫಲವನ್ನು ಬಯಸಬಹುದೇ, ಕರ್ಮವ ಮಾಡದಲೇ ಫಲಾಫಲವನ್ನು ಬಯಸಬಹುದೇ. ಮರ್ಮವ ತಿಳಿಯದೆ ಒಳ ಅಂತರಾಳವ ಅರಿಯಲು ಸಾಧ್ಯವೇ, ಮರ್ಮವ ತಿಳಿಯದೆ ಒಳ ಅಂತರಾಳವ ಅರಿಯಲು ಸಾಧ್ಯವೇ. ಅಮೃತದ ಸಿಹಿಯನ್ನು ತಿಳಿಯಲು ಕಹಿಯ ಅನುಭವ ಇರಬೇಕಲ್ಲವೇ. ಶೀರ್ಷಿಕೆ ಪ್ರಯಾಣ. ಬದುಕೊಂದು ನಿಲ್ಲದ ಪ್ರಯಾಣ, ಬದುಕೊಂದು ನಿಲ್ಲದ ಪ್ರಯಾಣ, ಬಾಂಧವ್ಯದ ಸಿಕ್ಕುಗಳ ನಡುವಿನ ಋಣ, ಬಾಂಧವ್ಯದ ಸಿಕ್ಕುಗಳ ನಡುವಿನ ಋಣ. ಹಾದು ಹೋಗುವುದು ನೂರಾರು ನಿಲ್ದಾಣ, ಹಾದು ಹೋಗುವುದು ನೂರಾರು ನಿಲ್ದಾಣ, ಹಿಂದೆ ಮುಂದೆ ನೋಡಿ ಸಾಗುವವ ಜಾಣ, ಹಿಂದೆ ಮುಂದೆ ನೋಡಿ ಸಾಗುವವ ಜಾಣ. ಎಡರು ತೊಡರುಗಳ ನಡುವಿನ ಜೀವನ, ಕಡಿದಾದ ದಾರಿಯುಂಟು ಇಲ್ಲಿ ಪ್ರತಿದಿನ. ಎಡರು ತೊಡರುಗಳ ನಡುವಿನ ಜೀವನ, ಕಡಿದಾದ ದಾರಿಯುಂಟು ಇಲ್ಲಿ ಪ್ರತಿದಿನ. ನಡೆಯಬೇಕು ಸರಿಸಿ ಕಲ್ಲು ಮುಳ್ಳುಗಳನ್ನು, ನಡೆಯಬೇಕು ಸರಿಸಿ ಕಲ್ಲು ಮುಳ್ಳುಗಳನ್ನು. ಬಿಡದೆ ಚಲದಿ ಸಾಗಿದರೆ ಬಾಳು ಹೂಬನ, ಬಿಡದೆ ಚಲದಿ ಸಾಗಿದರೆ ಬಾಳು ಹೂಬನ. ಸಾವಿರಾರು ಜನರ ನಡುವಿನಲ್ಲಿ ಜೀವನ, ನೋವು ನಲಿವನ್ನು ಸ್ವೀಕರಿಸು ಸಮಾನ. ಸಾವಿರಾರು ಜನರ ನಡುವಿನಲ್ಲಿ ಜೀವನ, ನೋವು ನಲಿವನ್ನು ಸ್ವೀಕರಿಸು ಸಮಾನ. ಕವಲು ದಾರಿಯ ಆಯ್ಕೆ ಸರಿಯಾಗಲಿರಲಿನ್ನ, ಕವಲು ದಾರಿಯ ಆಯ್ಕೆ ಸರಿಯಾಗಿರಲಿನ್ನ. ಸವಿಯಾಗಿ ಹಿತವಾಗಿ ಬಾಳಿದರೆ ಚೆನ್ನ, ಸವಿಯಾಗಿ ಹಿತವಾಗಿ ಬಾಳಿದರೆ ಚೆನ್ನ. ಹೊತ್ತು ನಡೆಯುತ್ತಿರು ಚಂದದ ಕನಸನ್ನ, ನಿತ್ಯವೂ ಇರಲಿ ಬಾಳಿನಲ್ಲಿ ಹೊಸತನ, ನಿತ್ಯವೂ ಇರಲಿ ಬಾಳಿನಲ್ಲಿ ಹೊಸತನ. ಸತ್ಯ ಧರ್ಮದ ಮಾರ್ಗದಿ ನಡೆದರೆ ಜೀವನ, ಸತ್ಯ ಧರ್ಮದ ಮಾರ್ಗದಿ ನಡೆದರೆ ಜೀವನ. ಸಂತೋಷ ನೆಮ್ಮದಿ ಇರುವುದು ಅನುದಿನ, ಸಂತೋಷ ನೆಮ್ಮದಿ ಇರುವುದು ಅನುದಿನ. ನಗು ಸ್ನೇಹ ಮಮತೆ ತುಂಬಿದ ಮನೆಮನ, ಸೊಗಸಾದ ಸುಂದರವಾದ ಹೂಬನ. ನಗು ಸ್ನೇಹ ಮಮತೆ ತುಂಬಿದ ಮನೆಮನ, ಸೊಗಸಾದ ಸುಂದರ ಹೂಬನ. ಬಗೆ ಬಗೆಯ ನೆನಪುಗಳು ತುಂಬಿದ ಹೂರಣ, ಬಗೆ ಬಗೆಯ ನೆನಪುಗಳು ತುಂಬಿದ ಹೂರಣ. ಜಗದೊಡೆಯ ಮೆಚ್ಚುವಂತೆ ಸಾಗಲಿ ನಮ್ಮಯ ಪಯಣ, ಜಗದೊಡೆಯ ಮೆಚ್ಚುವಂತೆ ಸಾಗಲಿ ನಮ್ಮಯ ಪಯಣ. ಶೀರ್ಷಿಕೆ ಬಾಲ್ಯದ ನೆನಪು. ಕರಿಮೋಡಗಳಿಂದ ಆವೃತವಾಗಿ ಆಗಸದಿ ಮೇಘರಾಜನು, ಕರಿಮೋಡಗಳಿಂದ ಆವೃತನಾಗಿ ಆಗಸದಿ ಮೇಘರಾಜನು. ಜೋರಾಗಿ ಗುಡುಗು ಸಿಡಿಲು ಕೋಲ್ಮಿಂಚಿನ ಜೊತೆಗೆ ಇಳಿದನು, ಬಿಸಿಲಿನ ಬೇಗೆಗೆ ಬಸವಳಿದ ಭೂಮಿಗೆ ತಂಪು ತಂದನು, ಬಿಸಿಲಿನ ಬೇಗೆಗೆ ಬಸವಳಿದ ಭೂಮಿಗೆ ತಂಪು ತಂದನು. ಅಂತೆಯೇ ಬಾಲ್ಯದ ನೆನಪು ಮೂಡಿದ ಮನವು, ಈ ಮಳೆಯ ಕಂಡು ಬಾಲ್ಯವು ನೆನಪಾಗದೇ ಇರುವುದೇನು, ಈ ಮಳೆಯ ಕಂಡು ಬಾಲ್ಯವು ನೆನಪಾಗದೇ ಇರುವುದೇನು. ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತ ಇದ್ದರೇನು, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತ ಇದ್ದರೇನು. ಹಳ್ಳಿಯ ಸಂಕದ ಮೇಲೆ ನಡೆಯುತ್ತಿದ್ದೆವು ಅನುದಿನ, ಹಳ್ಳಿಯ ಸಂಕದ ಮೇಲೆ ನಡೆಯುತ್ತಿದ್ದೆವು ಅನುದಿನ. ಕಾಲು ಮೈಗೆ ಕೆಸರು ಮೆತ್ತಿಕೊಂಡು ಬಂದರೂನು, ಕಾಲು ಮೈಗೆ ಕೆಸರು ಮೆತ್ತಿಕೊಂಡು ಬಂದರೂನು. ಬೈಯದೆ ಕಾಯುತ್ತಿದ್ದ ಆಯಿಯ ನೆನಪಾಗದೇನು, ಬೈಯದೆ ಕಾಯುತ್ತಿದ್ದ ಆಯಿಯ ನೆನಪಾಗದೇನು. ಎರಚುತ್ತಾ ಒಬ್ಬರಿಗೊಬ್ಬರು ಮಳೆಯ ನೀರನ್ನು, ಎರಚುತ್ತಾ ಒಬ್ಬರಿಗೊಬ್ಬರು ಮಳೆಯ ನೀರನ್ನು. ಹರಿಯುವ ನೀರಲ್ಲಿ ಬಿಟ್ಟು ಕಾಗದದ ದೋಣಿಯ

0: ಹರಿಯುವ ನೀರಲ್ಲಿ ಬಿಟ್ಟು ಕಾಗದ ದೋಣಿಯನು, ಕಿರುಚುತ್ತಾ ಎಲ್ಲರೂ ಒಟ್ಟಾಗಿ ಓಡುತ್ತಿದ್ದ ಆ ದಾರಿಯನು, ತಿರುಗಿಸುತ್ತಾ ನಡೆಯುತ್ತಿದ್ದೆವು ಗತ್ತಿನಲ್ಲಿ ಕೊಡೆಯನು, ಜೋರಾಗಿ ಮಳೆ ಸುರಿಯಲೆಂದು ದೇವರಲ್ಲಿ ಬೇಡುತ್ತಾ ಹೊರೆಯಾದ ಪಾಟಿಚೀಲವನ್ನು ಬೆನ್ನಲ್ಲಿ ಹೊತ್ತು ಒದ್ದೆಯಾದ ಮೈಯಲ್ಲಿ ಮುದುಡಿ ಬೆಂಚಲ್ಲಿ ಕೂತು ಶಾಲೆಗೆ ರಜೆ ಕೊಡುವರೆಂಬ ಆಸೆಯನ್ನು ಮನದಲ್ಲಿ ಹೊತ್ತು ಮಳೆಯ ನೀರಾಟದಲ್ಲಿ ವಸನವೆಲ್ಲ ನೆನೆದರೇನು? ಈ ನೆನಪು ಮಾಸದು ಸದಾ ಹಚ್ಚ ಹಸಿರಾಗಿ ಹುದಿನ್ನು. ಇಳೆಗೆ ಸುರಿಯುವ ಮಳೆಯನ್ನು ಕಂಡ ಮನಕ್ಕಿನ್ನು ಹಳೆಯದೆಲ್ಲ ಮರುಕಳಿಸದೇ ಇರಲು ಸಾಧ್ಯವೇನು? ಸುರಿಸದಷ್ಟು ಖಾಲಿಯಾಗದ ವರ್ಷಧಾರೆಯ ತೆರದಲ್ಲಿ ನೂರಾರು ಕನಸುಗಳು ತುಂಬಿತ್ತು ಆ ಬಾಲ್ಯದಲ್ಲಿ ಬರವಿಲ್ಲದಂತೆ ಬೆಂಬಿಡದೆ ಬರುವ ಈ ಸಮಯದಲ್ಲಿ ಬರಿದಾದ ಹಲವು ನೆನಪುಗಳು ಕಾಡುತ್ತಿಹುದು ಪ್ರತಿದಿನದಲ್ಲಿ
1: ಇದುವರೆಗೆ ಯಲ್ಲಾಪುರ ತಾಲೂಕು ಮಲ್ಲವಳ್ಳಿ ಬಾರೆಯ ಸೀತಾ ಸದಾನಂದ ಭಟ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು.
2: ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
3: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಪಗ್ರಹ ವಿಜ್ಞಾನಿಗಳು ಆದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
4: ನಮಸ್ಕಾರ
3: ಸರ್. ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಸಾಧನೆ, ಮಹತ್ವದ ಮೈಲುಗಳನ್ನು ಮುಟ್ಟಿದೆ ಅಂತಾನೆ ಹೇಳಬಹುದು. ವಿಶ್ವದ 6 ಅಗ್ರ ರಾಷ್ಟ್ರಗಳಲ್ಲಿ ಅಂದರೆ ಈ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕೂಡ ಒಂದಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ನಮಗೆಲ್ಲ. ಈ ವಿಷಯವಾಗಿ ಒಟ್ಟಾರೆ ನಮ್ಮ ಈ ಬೆಳವಣಿಗೆಯ ಬಗ್ಗೆ ತಾವು ಹೇಳಬಹುದಾ ಅಂತ.
4: ನಮಸ್ಕಾರ. ಖಂಡಿತ, ಇಂದು ಅಂತರಿಕ್ಷ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂತಹ 6 ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಈ 6 ರಾಷ್ಟ್ರಗಳಲ್ಲಿ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಹಿಂದಿನ ರಷ್ಯಾ, ನಂತರ ಅಮೆರಿಕ, ಅದಾದ ಮೇಲೆ ಜಪಾನ್, ಚೀನಾ, ಯುರೋಪ್ ಮತ್ತು ಭಾರತ. ಯುರೋಪ್ ಅನ್ನೋದು ಒಂದು ಖಂಡನೇ ಹೊರತು ಯುರೋಪ್ ಒಂದು ದೇಶ ಅಲ್ಲ. ಆದರೆ ಯುರೋಪ್ನಲ್ಲಿ ಈ ಫ್ರಾನ್ಸ್ ಅನ್ನುವಂತಹ ರಾಷ್ಟ್ರ ಸಾಕಷ್ಟು ಸಾಧನೆಯನ್ನು ಮಾಡಿದೆ ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೂ ಉಪಗ್ರಹ ತಂತ್ರಜ್ಞಾನದಲ್ಲಿ. ಆದರೆ ನೋಡಿ, ಉಪಗ್ರಹಗಳನ್ನು ಯೋಜಿಸಿ, ರೂಪಿಸಿ, ನಿರ್ಮಿಸಿ, ಪರೀಕ್ಷಿಸಿ, ಅದನ್ನು ಉಡಾಯಿಸಿ, ಕಕ್ಷೆಯಲ್ಲೇ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜೊತೆಗೆ ಅದನ್ನು ಬಹುಮುಖವಾಗಿ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ, ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಾರತಕ್ಕೆ ಇದೆ. ಇವತ್ತು ನೀವೇನಾದರೂ ನೋಡಿದರೆ ಬೆಂಗಳೂರಿನಲ್ಲಿರುವಂತಹ URRAO ಉಪಗ್ರಹ ಕೇಂದ್ರದಲ್ಲಿ ನೀವು ಉಪಗ್ರಹದ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒಂದೆಡೆ ತಗೊಂಡು ಹೋದರೆ ಒಂದೇ ಸೂರಿನ ಅಡಿ ಉಪಗ್ರಹವನ್ನು ನಿರ್ಮಾಣ ಮಾಡಿ ಆ ಉಪಗ್ರಹಗಳನ್ನು ಅನೇಕ ಕಠಿಣತಮವಾದ ಪರೀಕ್ಷೆಗಳಿಗೆ ಒಳಪಡಿಸಿ ನಂತರ ನೇರವಾಗಿ ಅದನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಕೊಂಡೊಯ್ಯುವಂತಹ ನೆಲೆ, ಸಾಮರ್ಥ್ಯ, ಸೌಲಭ್ಯಗಳು ನಮ್ಮಲ್ಲಿವೆ ಇವತ್ತು. ಅಂದರೆ ಇದೆಲ್ಲವನ್ನು ಬಹುಮಟ್ಟಿಗೆ ಸ್ವದೇಶದಲ್ಲೇ ಯೋಜಿಸಿ ರೂಪಿಸಲಾಗಿದೆ ಈ ತಂತ್ರಜ್ಞಾನಗಳನ್ನು ಅನ್ನೋದನ್ನು ತಿಳ್ಕೊಂಡ್ರೆ ಆಗ ಭಾರತ ಯಾವ ಮಟ್ಟದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಹೀಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಇವತ್ತು ಏನನ್ನು ಸಾಧಿಸಿದೆಯೋ ಆ ಸಾಧನೆಗಳಿಂದಾಗಿ ಭಾರತ ಇವತ್ತು ಜಗತ್ತಿನಲ್ಲಿ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಓಡಾಡುವಂತಹ ಪರಿಸ್ಥಿತಿ

0: ಇವತ್ತು ಇದೆ. ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತರುವ ವಿಚಾರ. ಹೀಗಾಗಿ ಕಳೆದ ಒಂದು ದಶಕದ ಸುಮಾರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಉಂಟಾಗಿದೆ. ಇದರಲ್ಲಿ ನಮ್ಮ ಮಂಗಳಯಾನ ಇರಬಹುದು, ಚಂದ್ರಯಾನ 2 ಮತ್ತು 3 ಇರಬಹುದು, ಆದಿತ್ಯ L1 ಇರಬಹುದು, ನಮ್ಮ PSLV ವಾಹನ ಇರಬಹುದು, ಅಥವಾ LVM3, ಹೀಗೆ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಅಂತರಿಕ್ಷ ವಾಹನಗಳು, ರಾಕೆಟ್ ವಾಹನಗಳು ಹಾಗೂ ಉಪಗ್ರಹಗಳು, ಅದಕ್ಕಿಂತ ಮಿಗಿಲಾಗಿ ರೋಬಾಟ್ ಅಂತರಿಕ್ಷ ನೌಕೆಗಳು ಈ ಕೆಲಸವನ್ನು ಮಾಡಿವೆ.
1: ತಾವು ಮಂಗಳಯಾನ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮಂಗಳಯಾನ ಯೋಜನೆ ಎಷ್ಟು ಮುಖ್ಯ ಅಂತಂದ್ರೆ, ಇಂತಹ ಒಂದು ಮಹತ್ವದ ಯೋಜನೆ ಮಾಡಿದ ಏಷ್ಯಾದ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ ಭಾರತದ್ದು. ಮತ್ತೆ ಈ ಮಂಗಳಯಾನ ಮಾಡಿದಾಗ 2014 ಒಂದು ಮಾತು ಪ್ರಚಲಿತ ಆಗಿತ್ತು ಸಾಮಾನ್ಯ ಜನರ ವಲಯದಲ್ಲಿ, ಏನಂತಂದ್ರೆ ಈ ಆಟೋ ರಿಕ್ಷಾ ವೆಚ್ಚಕ್ಕಿಂತ ಕಡಿಮೆ ಒಂದು ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನು ತಲುಪಿದ್ವಿ ಅನ್ನುವ ಒಂದು ವಿಷಯ. ಒಟ್ಟಾರೆ ಈ ಮಂಗಳಯಾನದ ಮಹತ್ವದ ಬಗ್ಗೆ ತಾವು ಹೇಳಬಹುದಾ?
0: ಖಂಡಿತ, ಇದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಭಿಯಾನ ಅಥವಾ ಮಿಷನ್ ಅಂತ ಕಾರ್ಯಕ್ರಮ ಅಂತ ಹೇಳಬಹುದು. ಯಾಕಂದರೆ ನೋಡಿ, ಈ ಮಂಗಳಯಾನ ನೌಕೆನ 2013 November 5 ನಾವು ಉಡಾಸಿದ್ದು ನಮ್ಮ ದೇಶದಿಂದಲೇ, ಶ್ರೀಹರಿಕೋಟಾಯಿಂದ, ನಮ್ಮದೇ ಆದ PSLV ವಾಹನದಲ್ಲಿ. 2:48 ಇರಬೇಕು ಕರಾರು ವಾಕ್ಕಾಗಿ ಅದನ್ನು ಮಧ್ಯಾಹ್ನ ಉಡಾಯಿಸಿದ್ವಿ. ನಿಗದಿಯಾದ ಕಕ್ಷೆಗೆ ಅದು ತಲುಪ್ತು ಅಂದರೆ ಮಂಗಳ ಗ್ರಹದ ಕಕ್ಷೆನೇ ಅಲ್ಲ, ಮೊದಲು ಭೂಕಕ್ಷೆನ ತಲುಪಿದ್ದು. ಅದಾದ ಮೇಲೆ November 5, 2013 ಒಂದೇ ಮುಂದಿನ 10 ತಿಂಗಳುಗಳಲ್ಲಿ ಅದು ಮಂಗಳ ಗ್ರಹವನ್ನು ತಲುಪಲು ಎಷ್ಟು ದೂರ ಪ್ರಯಾಣ ಮಾಡ್ತು ಗೊತ್ತಾ? ಕೇವಲ 67 ಕೋಟಿ ಕಿಲೋಮೀಟರ್ಗಳು. ಕೇವಲ 67 ಕೋಟಿ ಕಿಲೋಮೀಟರ್ಗಳನ್ನು ಮುಂದಿನ 10 ತಿಂಗಳಲ್ಲಿ ಕ್ರಮಿಸಿ ನೋಡಿ. ಮಂಗಳ ಗ್ರಹನೂ ಸೂರ್ಯನ ಸುತ್ತ ಇದೆ, ಭೂಮಿನೂ ಸೂರ್ಯನ ಸುತ್ತ ಇದೆ, ಬೇರೆ ಬೇರೆ ಕಕ್ಷೆಗಳಲ್ಲಿದೆ, ಬೇರೆ ಬೇರೆ ವೇಗದಲ್ಲಿ ಸುತ್ತಾ ಇವೆ. ಆದರೆ ಅತ್ಯಂತ ದಕ್ಷವಾಗಿ ನಾವು ಮಂಗಳ ಗ್ರಹವನ್ನು ತಲುಪಿ 10 ತಿಂಗಳುಗಳ ನಂತರ ಆ ನೌಕೆ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುವಂತೆ ಮಾಡಿದ್ವಿ. ನೋಡಿ, ನಮ್ಮ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದಿರಬೇಕಿತ್ತು. ಇದಾದ ಮೇಲೆ 10 ತಿಂಗಳುಗಳ ನಂತರ ಈ ಒಂದು ಕಾರ್ಯ ನಡೆದ ನಂತರ ಕರಾರುವಾಕ್ಕಾಗಿ ನಿಗದಿಯಾದ ಸಮಯಕ್ಕೆ, ಅಂದರೆ 7:17 ಸರಿಯಾಗಿ ಆ ಮಂಗಳಯಾನ ನೌಕೆ ರಾಕೆಟ್ ಯಂತ್ರ ಕಾರ್ಯಾರಂಭ ಮಾಡಿತು. ಹಾಗಾಗಿ ಮುಂದಿನ 1/2 ಗಂಟೆಯಲ್ಲಿ ಮಂಗಳಯಾನ ನೌಕೆ ಮಂಗಳ ಗ್ರಹದ ಸುತ್ತಲಿನ ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯನ್ನು ಪ್ರವೇಶಿಸಿತು. ಆ ಮೂಲಕ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಬಹಳ ಮುಖ್ಯ. ಇದು ಒಂದೇ ಅಲ್ಲ, ಆದರೆ ಈ ಒಂದು ನೌಕೆಯನ್ನು ನಿರ್ಮಾಣ ಮಾಡಿದ್ದು ಭಾರತ. ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆನಲ್ಲಿ ಈ ನೌಕೆ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದರೆ ಸಾಕಾಗಿತ್ತು. ಆದರೆ ಈ ನೌಕೆ ಕಾರ್ಯನಿರ್ವಹಿಸಿದ ಎಷ್ಟು ದಿವಸ ಅಂದರೆ 7.5 ವರ್ಷಗಳ ಕಾಲ ಸುಮಾರು. ನೋಡಿ, ನಮ್ಮ ದೇಶದಲ್ಲೇ ನಿರ್ಮಾಣವಾಗಿ ನಮ್ಮಲ್ಲಿಂದಲೇ ಉಡಾಯಿಸಲ್ಪಟ್ಟ ನೌಕೆ, ನಮ್ಮ ವಿಜ್ಞಾನಿಗಳೇ ಅದನ್ನು ಯಾನ ನಿರ್ವಹಣೆನ, ಅಂದರೆ ನ್ಯಾವಿಗೇಟ್ ಮಾಡಿ ಮಂಗಳ ಗ್ರಹಕ್ಕೆ ಕಳಿಸಿದ ನೌಕೆ 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. 6 ತಿಂಗಳು ಕೆಲಸ ಮಾಡಿದ್ರೆ ಸಾಕು ಅಂದರೆ 7.5 ವರ್ಷ ಅಂದರೆ, ಈ ರೀತಿ ತನ್ನ ಮೊದಲ ಅಭಿಯಾನದಲ್ಲೇ ಮಂಗಳ ಗ್ರಹವನ್ನು ರೋಬಾಟ್ ನೌಕೆಯೊಂದರ ಮೂಲಕ ಅದನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ ಭಾರತ 100%-ರಷ್ಟು ವಿಜಯ ಸಾಧಿಸ್ತು ಅಂದರೆ ಯಾವ ದೇಶನೂ ಸಾಧಿಸಿಲ್ಲ, ಯಾವ ಸಂಸ್ಥೆನೂ ಸಾಧಿಸಿಲ್ಲ. ಹೀಗಾಗಿ ಇಸ್ರೋ ಸಂಸ್ಥೆ ನಾವು ಹೆಮ್ಮೆ ಪಡಬೇಕಾದ ಒಂದು ಸಂಸ್ಥೆ.
1: ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಅಂತ ತಾವು ಹೇಳ್ತೀರಿ.
0: ಖಂಡಿತ, ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಹಾಗೂ ಜೊತೆಗೆ ಆತ್ಮನಿರ್ಭರತೆಯ ಸಂಕೇತ ಇದು. ಅತ್ಯುತ್ತಮವಾಗಿ ಆತ್ಮನಿರ್ಭರತೆ ಇವತ್ತು ಏನಿದೆಯೋ, ಭಾರತದ ಗುರಿ ಏನಿದೆಯೋ, ಅದನ್ನು ಅತ್ಯುತ್ತಮವಾಗಿ ಇದು ಪ್ರತಿಬಿಂಬಿಸುತ್ತೆ ಅಂತ ನಾವು ಅನ್ಕೋಬಹುದು.
1: ತಾವು ಚಂದ್ರಯಾನ 2 ಮತ್ತು 3 ಬಗ್ಗೆ ಆಗಲೇ ಉಲ್ಲೇಖ ಮಾಡಿದ್ರಿ. ಚಂದ್ರಯಾನ 2 ಮತ್ತು 3 ಯೋಜನೆಗಳು ಯಾಕೆ ಮುಖ್ಯ ಅಂತಂದ್ರೆ, ಚಂದ್ರನ ದಕ್ಷಿಣ ಧ್ರುವ ಅಂದ್ರೆ ನಮಗೆ ಈ ಭೂಮಿಗೆ ಒಂದು ಕಡೆ ಏನು ಮುಖ ಕಾಣ್ತಾ ಇದೆ, ಮತ್ತೊಂದು ಮುಖವನ್ನ ತಲುಪಿದಂತಹ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ. ಮತ್ತೆ ಚಂದ್ರಯಾನ 2 ಬಹುತೇಕ ಅದು ಲ್ಯಾಂಡಿಂಗ್ ಆಗುವವರೆಗೆ 99% ನಾವೇನು ಯಶಸ್ಸು ಸಾಧಿಸಿದೀವಿ. ಕೊನೆಯ ಒಂದು ಘಟ್ಟದಲ್ಲಿ ಒಂದು ಸಣ್ಣ ಒಂದು ಲೋಪ ಆಯಿತು. ಆದರೆ ಚಂದ್ರಯಾನ 3 ಮತ್ತಷ್ಟು ಆತ್ಮವಿಶ್ವಾಸದೊಂದಿಗೆ ಭಾರತ ಇಡೀ ಜಗತ್ತಿಗೆ ತನ್ನ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಒಟ್ಟಾರೆ ಈ ಯೋಜನೆಯ ಬಗ್ಗೆ ಮತ್ತು ಇದು ಭಾರತಕ್ಕೆ ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿತು ಅನ್ನುವುದ್ರ ಬಗ್ಗೆ ತಾವು ಹೇಳಬಹುದು.
0: ಚಂದ್ರಯಾನ 3 ಮಾತ್ರ ಅಲ್ಲ, ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3,

ಈ ಮೂರು ನೌಕೆಗಳು, ಮೂರು ಅಭಿಯಾನಗಳು ಭಾರತದ ಆತ್ಮವಿಶ್ವಾಸ ಏನಿದೆ ಅದನ್ನ ಮತ್ತಷ್ಟು ವೃದ್ಧಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಚಂದ್ರಯಾನ ಒಂದು ನೌಕೆ 2008 ಉಡಾಯಿಸಲ್ಪಟ್ಟಿದ್ದು, ಅದು ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತಪಡಿಸಿದ್ದು ಆ ನೌಕೆನೆ. ಇನ್ನು ಚಂದ್ರಯಾನ 2019 ಉಡಾಯಿಸಲಾಯಿತು. ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ 2 ನೌಕೆನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ

0: ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ ಎರಡು ನೌಕೆನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ನಮಗೆ ಕಾಣೋ ಪ್ರದೇಶದಲ್ಲೇನೆ ಅದನ್ನು ಇಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದರೆ ತಾವೇ ಹೇಳಿದ ಹಾಗೆ ಬಹುಮಟ್ಟಿಗೆ ಸಾಧ್ಯ ಆಗೋಗಿತ್ತು. ಆದರೆ ನಾವು ಎರಡು ವಿಚಾರ ತಿಳ್ಕೊಬೇಕಿಲ್ಲಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಸ್ಪೇಸ್ ಇಸ್ ನಾಟ್ ಫಾರ್ ದ ಫೈಂಟ್ ಹಾರ್ಟೆಡ್ ಅಂತ. ಅಂದರೆ ಪುಕ್ಕಲು ಸ್ವಭಾವದವರಿಗೆ ಈ ಅಂತರಿಕ್ಷಯಾನ ಅನ್ನೋದಲ್ಲ ಅಂತಹ ದೇಶಗಳಿಗೆ. ಯಾಕಂದರೆ ಇಲ್ಲಿ ವೈಫಲ್ಯ ಅನ್ನೋದು ಕೆಲವು ಬಾರಿ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಇಲ್ಲಿ ಕಂಡು ಬರುವಂತಹ ವೇಗಗಳು, ಇಲ್ಲಿ ಕಂಡು ಬರುವಂತಹ ಉಷ್ಣತೆ, ಇಲ್ಲಿ ಕಂಡು ಬರುವಂತಹ ವೇಗೋತ್ಕರ್ಷ ಆಕ್ಸಿಲರೇಷನ್, ಇಲ್ಲಿ ಬೀಳುವಂತಹ ಭಾರಗಳು, ಬಲಗಳು, ಫೋರ್ಸಸ್, ಇದನ್ನೆಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಿಳಿದು ಭಾರತ, ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚು ಒತ್ತು ಕೊಟ್ಟು ಮುಂದುವರಿತಾ ಇದೆ ಅಂದರೆ ನೋಡಿ, ಅದು ಚಂದ್ರಯಾನ 3 ಒಂದು ಉತ್ತಮ ಉದಾಹರಣೆ. ಚಂದ್ರಯಾನ 2 ತಾವು ಹೇಳಿದ್ರೆ 99% ಸಫಲ ಆಯಿತು ಅಂತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಮರೆತು ಬಿಡ್ತೀವಿ, ಚಂದ್ರಯಾನ 2 2 ಭಾಗಗಳಿತ್ತು. ಒಂದು ಚಂದ್ರನನ್ನು ಸುತ್ತುತ್ತಾ ಇರುವಂತಹ ಭಾಗ, ಆರ್ಬಿಟಲ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಕಕ್ಷಾ ನೌಕೆ. ಇನ್ನೊಂದು ವಿಕ್ರಮ್ ಇಳಿಯುವ ಕೋಶ. ಅದು ವಿಕ್ರಮ್ ಇಳಿಯುವ ಕೋಶ ತನಗೆ ವಹಿಸಿದ್ದ ಕಾರ್ಯವನ್ನು ಅಂತಿಮ ಘಟ್ಟದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಟುಬಿಡೋಣ. ಆದರೆ ಈ ಕಕ್ಷಾ ಕೋಶ ಇದೆಯಲ್ಲ, ಇವತ್ತೂ ಕೂಡ ಇದು 6 ಚಂದ್ರನ ಸುತ್ತಾನೇ ಇದೆ. ಜೊತೆಗೆ ಚಂದ್ರನ ಮೇಲ್ಮೈ ಏನಿದೆ ಅದರ ಅತ್ಯುತ್ತಮವಾದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುವಂತಹ ಸಾಧ್ಯನ ಇವತ್ತೂ ಹೊಂದಿದೆ, ಈ ಕ್ಷಣವೂ ಹೊಂದಿದೆ. ಇದನ್ನು ನಾವು ಒಂದೇ ಅಲ್ಲ, ಬೇರೆ ದೇಶಗಳು ಬಳಸ್ಕೊಂಡಿದೆ. ಚಂದ್ರನ ಮೇಲ್ಮೈಯ ಸ್ಫುಟವಾದ ಚಿತ್ರಗಳನ್ನು 1 ಮೀಟರ್ಗೂ ಕಡಿಮೆ ಪ್ರದೇಶಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅದರಲ್ಲಿ.
1: ಹೈ ರೆಸಲ್ಯೂಷನ್
0: ಅಂತ ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ಅದನ್ನು. ಹಾಗಾಗಿ ಎಷ್ಟು ದೇಶಗಳಿಗಿದೆ ಇದು. ಇದನ್ನು ಮಾಡಿದಂತಹ ಈ ತೆಗಿತಾ ಇರುವಂತಹ ಈ ಚಿತ್ರಗಳನ್ನು ತೆಗಿತಾ ಇರುವಂತಹ ಕ್ಯಾಮ್ರಾ ಎಲ್ಲಿ, ಯಾವ ದೇಶದಲ್ಲಿ ಮಾಡಿದ್ದು? ನಮ್ಮದೇ ಆದ ಅಹಮದಾಬಾದಿನ. ಹಾಗಾಗಿ ಆತ್ಮನಿರ್ಭರತೆಯ ಸಂಕೇತ ಚಂದ್ರಯಾನ 2 ಆಯಿತು. ಚಂದ್ರಯಾನ 2 ಸಾಧಿಸಲಾಗಲಿಲ್ಲ ಅಂತ ಭಾರತ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇಲ್ಲ. ಇದಕ್ಕೆ ನ್ಯೂನತೆಗಳು ಏನಿತ್ತು ಅದನ್ನು ಗಮನಿಸಿ, ಆ ನ್ಯೂನತೆಗಳನ್ನು, ಕುಂದುಕೊರತೆಗಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸುವಂತಹ ಕಾರ್ಯಗಳನ್ನು ಎಗೇನ್ ಮತ್ತೆ ಹೇಳಬೇಕು ಅಂದ್ಕೊಂಡ್ರೆ ಆತ್ಮನಿರ್ಭರತೆಯ ದೃಷ್ಟಿಯಿಂದ ಕೈಗೊಂಡು ಜಯವನ್ನು ಸಾಧಿಸಿತು. 2023 August 23 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ನೌಕೆ ನಮ್ಮ ನಿಮ್ಮ ದೇಶದ್ದು. ಹಾಗಾಗಿ ಭಾರತವನ್ನು ಇವತ್ತು ಇತರ ದೇಶಗಳು ಗೌರವಯುತವಾಗಿ ನೋಡ್ತಾ ಇವೆ. ಯಾಕಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯ, ಅದರ ಆತ್ಮನಿರ್ಭರತೆಯ ಸಂಕೇತ ಯಾವ ರೀತಿ ಇದೆ, ಇದರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ ಸಾಮರ್ಥ್ಯ ಎಷ್ಟು ಅನ್ನೋದು ಹೊರ ಜಗತ್ತಿಗೆ ಮನದಟ್ಟಾಗಿದೆ.
1: ಮತ್ತೆ ಆದಿತ್ಯ L1 ಯೋಜನೆ ಕೂಡ ನಮ್ಮ ಸೂರ್ಯನ ಅಧ್ಯಯನ ದೃಷ್ಟಿಯಿಂದ ತುಂಬಾ ಮಹತ್ವದ್ದು. ಇದನ್ನು ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ, ಸೋಲಾರ್ ಅಬ್ಸರ್ವೇಷನ್ ಆ ಒಂದು ದೃಷ್ಟಿಯಿಂದ. ಈ ಯೋಜನೆ ಬಗ್ಗೆ ವಿವರ ಕೊಡಬಹುದು?
0: ಖಂಡಿತ. ನೋಡಿ, ಮಂಗಳಯಾನದ ಮೂಲಕ ಮಂಗಳ ಗ್ರಹವನ್ನು ಅನ್ವೇಷಿಸಿದ್ದಾಯಿತು. ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹವನ್ನು ಕೂಡ ಅನ್ವೇಷಿಸಬಹುದು ಅನ್ನೋದನ್ನು ಭಾರತ ಸಾಬೀತು ಮಾಡಿತು ಮಂಗಳಯಾನ. ಚಂದ್ರಯಾನ 3 ಮೂಲಕ ಚಂದ್ರನ ಮೇಲೆ ಇಳಿಯಬಲ್ಲೆ, ಕೇವಲ ಇಳಿಯೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಯನ್ನು, ವೈಜ್ಞಾನಿಕ ಅನ್ವೇಷಣೆಯನ್ನು ಚಂದ್ರನ ಮೇಲ್ಮೈಯಿಂದಲೇ ನಡೆಸಬಲ್ಲೆ, ಚಕ್ರಗಳುಳ್ಳ ಒಂದು ರೋಬೋಟ್ ವಾಹನದೊಂದಿಗೆ ಅಂತ ಹೇಳ್ತು. ಇವಾಗ ಆದಿತ್ಯ L1 ಇದಕ್ಕೆ ಬರೋಣ. ಆದಿತ್ಯ L1, ಆದಿತ್ಯ ಅನ್ನೋದು ಸೂರ್ಯನ ಮತ್ತೊಂದು ಹೆಸರು, ಎಲ್ರಿಗೂ ಗೊತ್ತಿರೋದು ಆದಿತ್ಯ ಹೃದಯ ಅನ್ನೋ ಪದ ಕೇಳಿದ್ವಿ ನಾವು. ಆದಿತ್ಯ L1, ಈ L1 ಅನ್ನೋ ಬಲ ಏನಿದು, ಈ L1 ಅನ್ನೋದು ಅದು ಯಾವ ಪ್ರದೇಶದಿಂದ ಸೂರ್ಯನ ನಿರಂತರವಾದ ವೀಕ್ಷಣೆಯನ್ನು ನಡೆಸ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. L1 ಅಂದರೆ L1 ಲಗ್ರಾಂಜಿಯನ್ ಬಿಂದು ಅಂತ ಹೆಸರು. ಸುಮಾರು 17th ಇದ್ದಂತಹ ಒಬ್ಬ ಫ್ರೆಂಚ್ ಗಣಿತ ಶಾಸ್ತ್ರಜ್ಞ ಜೋಸೆಫ್ ಲೂಯಿ ಲಗ್ರಾಂಜ್ ಅಂತ ಇದ್ದ. ಅವನು 2 ಆಕಾಶಕಾಯಗಳು, ಸೂರ್ಯ ಭೂಮಿ ಅಂತ ತಗೊಳ್ಳೋಣ, ಅವೆರಡರ ಮಧ್ಯೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮೂರನೆಯ ಒಂದು ವಸ್ತು, ಒಂದು ನೌಕೆ ಅಂತ ಇಟ್ಕೊಳ್ಳೋಣ, ಅದಿದ್ರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಅದೇ ಪ್ರದೇಶದಲ್ಲಿ ಬಹುಮಟ್ಟಿಗೆ ಸ್ಥಿರವಾಗಿ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತನ ಪ್ರತಿಪಾದಿಸ್ತ. ಅಂತಹ 5 ಬಿಂದುಗಳಿರುತ್ತೆ ಆ 2 ವ್ಯವಸ್ಥೆನೇ, ಸೂರ್ಯ ಮತ್ತು ಭೂಮಿ ವ್ಯವಸ್ಥೆ. ಇವತ್ತು ಆದಿತ್ಯ L1 ಅಂದರೆ ಆ

0: 5 ಲಗ್ರಾಂಜಿಯನ್ ಬಿಂದುಗಳ ಪೈಕಿ ಎಲ್ 1 ಅನ್ನುವಂತಹ ಲಗ್ರಾಂಜಿಯನ್ ಬಿಂದುವಿನಲ್ಲಿ ಆದಿತ್ಯ ನೌಕೆ ಇದೆ. ಎಲ್ಲಿದೆಯಪ್ಪ ಈ ಎಲ್ 1 ಲಗ್ರಾಂಜಿಯನ್ ಬಿಂದು ಅಂದರೆ, ಭೂಮಿಯಿಂದ ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೋ ಅದೇ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15,00,000 ಕಿಲೋಮೀಟರ್ ದೂರದಲ್ಲಿ. ಇದಕ್ಕೆ ಹೋಲಿಸಿದಲ್ಲಿ ಭೂಮಿಯಿಂದ ಸೂರ್ಯನಿರುವ ದೂರ 15,00,000 ಕಿಲೋಮೀಟರ್ಗಳು. ಹಾಗಾಗಿ ಇದು ಭೂಮಿ ಹಾಗೂ ಸೂರ್ಯರ ನಡುವಿನ ದೂರ ಏನಿದೆಯೋ ಅದರ ಶೇಕಡ 1%. ಆದರೆ ಆ ಒಂದು ಸ್ಥಳದಿಂದ, ಆ ಒಂದು ಪ್ರದೇಶದಿಂದ ನೀವೇನಾದರೂ ಅಲ್ಲಿ ಒಂದು ನೌಕೆಯನ್ನು ಸ್ಥಾಪಿಸಿದರೆ ಆ ನೌಕೆ ಸೂರ್ಯನನ್ನು ನಿರಂತರವಾಗಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಕೆಲಸನೇ ಆಗ್ತಾ ಇರೋದು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಿದ್ದು 23 ಆಗಸ್ಟ್ 2023. ಅದಾದ ಸುಮಾರು 1 ವಾರದ ನಂತರ ಸೆಪ್ಟೆಂಬರ್ 2, 2023 ಆದಿತ್ಯ ಎಲ್ ಒಂದು ನೌಕೆನ ಭಾರತ PSLV ರಾಕೆಟ್ನಲ್ಲಿ ಉಡಾಯಿಸ್ತು. ಅದಾದ ನಂತರ 4 ತಿಂಗಳುಗಳ ನಂತರ ಆದಿತ್ಯ ಎಲ್ ಒಂದು ನೌಕೆ ತನ್ನ ಉದ್ದೇಶಿತ ಸ್ಥಳವಾದ ಎಲ್ 1 ಲಗ್ರಾಂಜಿಯನ್ ಬಿಂದುವಿನ ತಲುಪಿ ಅದನ್ನು ಒಂದು ವಿಶೇಷವಾದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆ ಮೂಲಕ ಅತ್ತಿತ್ತ ಹೆಚ್ಚಾಗಿ ಸರಿಯದೆ ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ. 2024 ಬಹುಮಟ್ಟಿಗೆ ಇದು ಅದೇ ಕೆಲಸನ ನಡೆಸ್ತಾ ಇದೆ.
1: ಮತ್ತೆ ಗಗನಯಾನ ನಮ್ಮ ಭಾರತೀಯರನ್ನು ಅಂತರಿಕ್ಷಕ್ಕೆ ಕಳಿಸುವಂತಹ ಒಂದು ಮಹತ್ವದ ಯೋಜನೆ. ಇದರ ಪೂರ್ವ ಸಿದ್ಧತೆಯ ಕಾರ್ಯ ಬಹುತೇಕ ಈಗ ಪೂರ್ಣಗೊಂಡಿದ್ದು, ಈಗ ಅಂತಿಮ ಹಂತದಲ್ಲಿದೆ ಈ ಯೋಜನೆ. ಮುಂದಿನ ವರ್ಷದಲ್ಲಿ ಈ ಯೋಜನೆ ಒಂದು ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಲಿದೆ ಅನ್ನುವ ಒಂದು ನಿರೀಕ್ಷೆ ಇದೆ. ಮತ್ತು ಈ ಗಗನಯಾನ ಯೋಜನೆ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಒಂದು ನಿರೀಕ್ಷೆ ಇದೆ ಅನ್ನುವ ಮಾತಿದೆ. ಸೊ ಈ ಗಗನಯಾನ ಯೋಜನೆ ಬಗ್ಗೆ ತಾವು ಹೇಳಬಹುದು?
0: ಖಂಡಿತ. ಗಗನಯಾನ ಯೋಜನೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಡುತ್ತೆ, ಒಂದು ಹೊಸ ಡೈಮೆನ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ತಂದುಕೊಡುತ್ತೆ. ಯಾಕಂದರೆ ಇದುವರೆಗೂ ಭಾರತ ಸಾಧನೆಯನ್ನು ಮಾಡಿರೋದು ಉಪಗ್ರಹಗಳ ಕ್ಷೇತ್ರದಲ್ಲಿ ಹಾಗೂ ಈ ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ. ಇಲ್ಲಿ ಮಾನವ ಗಗನಯಾತ್ರಿಗಳು ಇರಲಿಲ್ಲ ಇದರವರೆಗೂ. ರಾಕೇಶ್ ಶರ್ಮಾ ಅವರು 1984 ಸೋವಿಯತ್ ರಷ್ಯಾದ ಒಂದು ಸೊಯೂಸ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಸಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ 1 ವಾರ ವಾಸಿಸಿ ಹಿಂತಿರುಗಿದ್ರು. ಆದರೆ ಅದು ನಮ್ಮ ಭಾರತದ್ದಲ್ಲ ನೇರವಾಗಿ ಹೇಳಕ್ ಹೋದ್ರೆ. ಆದರೆ ಭಾರತ ಸಾಧಿಸಿರೋ ಕಾರ್ಯಗಳು ಮಾನವರಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ. ಆದರೆ 2018 ಸರ್ಕಾರ ಪರವಾನಗಿ ನೀಡಿದಂತಹ ಈ ಗಗನಯಾನ ಕಾರ್ಯಕ್ರಮ ಗಗನಯಾತ್ರಿಗಳ ನೆರವಿನಿಂದ ನಡೆಸಲಾಗುವಂತಹ ಒಂದು ಅಂತರಿಕ್ಷ ಕಾರ್ಯಕ್ರಮವಾಗಿದೆ. ಅಂದರೆ ಮಾನವ ಸಹಿತ ಅಂತರಿಕ್ಷ ಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಹೆಜ್ಜೆ ಈ ಗಗನಯಾನ ಕಾರ್ಯಕ್ರಮ. ಈ ಗಗನಯಾನ ಕಾರ್ಯಕ್ರಮದಡಿ 4 ಗಗನಯಾತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್, ಈ 4 ಎಲ್ಲರೂ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳು, ಟೆಸ್ಟ್ ಪೈಲಟ್ಸ್. ಜೊತೆಗೆ ಈ ಗಗನಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಭಾರತದ ನೆಲದಿಂದಲೇ ಉಡಾಯಿಸಲ್ಪಡುವಂತಹ ಭಾರತೀಯ ರಾಕೆಟ್ ಒಂದರ ಮೇಲೆ ಕುಳಿತ ಭಾರತದಲ್ಲೇ ನಿರ್ಮಾಣವಾದ ಅಂತರಿಕ್ಷ ನೌಕೆಯಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳನ್ನು ಕಕ್ಷೆಗೆ ಉಡಾಯಿಸಿ ಪುನಃ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆಸಿಕೊಳ್ಳುವುದು, ಇದು ಗಗನಯಾನದ ಉದ್ದೇಶ. ಹೀಗಾಗಿ ನಮ್ಮ ಗಗನಯಾತ್ರಿಗಳನ್ನು, ಗಗನಯಾನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 4 ಗಗನಯಾತ್ರಿಗಳನ್ನು ಉಡಾಯಿಸೋದಕ್ಕೆ LVM-3 ಅಂತ, ಇವತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಇದು. ಈ ರಾಕೆಟನ್ನು ಮಾನವರನ್ನು ಕೊಂಡೊಯ್ಯುವುದಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಅದರ ಸುರಕ್ಷತೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ಗಗನಯಾನ ನೌಕೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮನೂ ನಡೀತಾ ಇದೆ. ಜೊತೆಗೆ ಗಗನಯಾತ್ರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಾಗಿದೆ. ಇದೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೊತ್ತಿರುವಂಥದ್ದು, ಇದರಲ್ಲಿ ಏನೂ ಇದಿಲ್ಲ. ಇದರ ಅಂಗವಾಗಿ ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನವಾದ AXIOM-4 ಅನ್ನೋ ಒಂದು ಅಭಿಯಾನದ ಅಂಗವಾಗಿ ಅದರಲ್ಲಿ ಪೈಲಟ್ ಆಗಿ ಅಂತರಿಕ್ಷಕ್ಕೆ ತೆರಳಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ

0: ಸುಮಾರು 18 ದಿನಗಳ ಕಾಲ ವಾಸಿಸಿ ವಾಪಸ್ಸಾಗಿದ್ದಾರೆ ಸುರಕ್ಷಿತವಾಗಿ. ಇದು ನಮ್ಮ ಇಡೀ ವಿದ್ಯಾರ್ಥಿ ಸಮೂಹ, ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ. ಕೋಟ್ಯಾಂತರ ಅನ್ನೋದು ಕಮ್ಮಿ, 16 ಕೋಟಿ ಇದ್ದಾರೆ ವಿದ್ಯಾರ್ಥಿಗಳಿಗೆ. ವಿವಿಧ ಸ್ತರಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಹುಮ್ಮಸ್ಸನ್ನು, ವಿಜ್ಞಾನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲರೂ ಕೇಳ್ಬೋದು, ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆಯಾಗಿ ಆಯ್ಕೆ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಭಿಯಾನದಲ್ಲಿ ಯಾಕೆ ಹೋದರು? ಇದಕ್ಕೆ ಕಾರಣ ಇಲ್ಲದೆ ಇಲ್ಲ. ಭಾರತ ಸರ್ಕಾರ ಇದರಲ್ಲಿ ಯೋಚನೆ ಮಾಡೇ ಇದನ್ನು ಕಳಿಸಿರೋದು. ಯಾಕಂದರೆ ನಮ್ಮ ಒಬ್ಬ ಗಗನಯಾತ್ರಿ ಈ ಬಗೆಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ, ಈ ಬಗೆಯ ಅಂತರಿಕ್ಷಯಾನವನ್ನು ಕೈಗೊಂಡರೆ, ಯಾವುದೇ ಅಭಿಯಾನ ಆಗಿರ್ಬೋದು, ಆವಾಗ ನಮಗೆ ದೊರಕುವಂತಹ ಅಮೂಲ್ಯವಾದ ಮಾಹಿತಿ ಬೇರಾವ ಮೂಲದಿಂದಲೂ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವ, ಆ ಅಮೂಲ್ಯವಾದ ಮಾಹಿತಿ ಸಿಗೋದು ಈ ರೀತಿ ಅಂತರಿಕ್ಷಯಾನವನ್ನು ಕೈಗೊಳ್ಳುವ ಮೂಲಕ ಮಾತ್ರ. ಹೀಗಾಗಿ ಇದನ್ನು ಯೋಚನೆ ಮಾಡೇ ಶುಭಾಂಶು ಶುಕ್ಲಾ ಅವ್ರನ್ನ ಈ ಅಭಿಯಾನದಲ್ಲಿ ಕಳಿಸುವ ನಿರ್ಧಾರನ ತಗೊಂಡು ಅವರು ಆ ಅಭಿಯಾನದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದು ಭಾರತದಲ್ಲಿ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ.
1: ಹೌದು, ಮತ್ತೆ ತಾವು ಹೇಳಿದ ಹಾಗೆ ಈ ಮಾನವ ಸಹಿತ ಒಂದು ಯಾನ, ಒಂದು ಮಿಷನ್ ಇದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇತ್ತೀಚೆಗೆ ನಾಸಾದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಅವರ ಒಂದು ವಿವರವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಮಾನವ ಸಹಿತ ಈ ಯಾನವನ್ನು ಕಳುಹಿಸುವುದು ಒಂದು ಭಾಗ, ಆದರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋದು ಮತ್ತೊಂದು ಮಹತ್ವದ ಭಾಗ. ಈಗ ರಾಕೆಟ್, ಮ್ಯಾನ್ಲೆಸ್ ರಾಕೆಟ್ಗಳಾದರೆ ಅದು ಹೋಗುತ್ತೆ, ವಾಪಸ್ ಬರೋದು ಇಟ್ಸ್ ನಾಟ್ ಸೋ ಅಂದರೆ ಸೆಕ್ಯೂರ್ ಆಗಿರಲೇಬೇಕಾದಿಲ್ಲ. ಬಟ್ ಮಾನವರನ್ನು ಮತ್ತೆ ವಾಪಸ್ಸು ನಮ್ಮ ಭೂಮಿಗೆ ಕರೆತರೋದು ಎಷ್ಟು ಮಹತ್ವದ ಭಾಗ ಅನ್ನೋದು ಇತ್ತೀಚಿನ ನಾವು ನಾಸಾದ ಮಿಷನ್ನಲ್ಲಿ ನಾವು ಕಂಡುಕೊಂಡ್ವಿ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಯೋಜನೆ ಇದೆಯಲ್ಲ, ಎಷ್ಟು ಕ್ಲಿಷ್ಟಕರದ್ದು, ಮತ್ತು ಅದಕ್ಕೆ ಭಾರತ ಎಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ನೀವು ವಿವರಿಸಿ ಕೊಡಬಹುದಂತ.
0: ಖಂಡಿತ. ನೋಡಿ, ಇಲ್ಲಿ ಎರಡು ವಿಚಾರಗಳನ್ನು ಹೇಳಬೇಕು. ಮೊದಲನೇದಾಗಿ, ಅಂತರಿಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟ ಅನ್ನೋ, ಅಲ್ಲಿಂದ ಹಿಂತಿರುಗೋದು ಅಷ್ಟೇ ಕಷ್ಟ. ಬೆಟ್ಟ ಹತ್ತಿದಾಗ ಹತ್ತೋದು ಉಸಿರು ಹಿಡ್ಕೊಂಡು ಹತ್ತಬೋದು, ಯಾಕಂದರೆ ನೀವು ಗುರುತ್ವಾಕರ್ಷಣ ಶಕ್ತಿಯನ್ನು ವಿರೋಧಿಸ್ತಾ ಇರ್ತದೆ, ಕೆಳಗೆ ಬರ್ತಾ ಆ ಥರ ತೊಂದರೆ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ಹೋಗೋದು ಕಷ್ಟ, ಬರೋದು ಕಷ್ಟ. ಯಾಕಂದರೆ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದ ವೇಗ ಎಷ್ಟು ಗೊತ್ತೆ? ಕೇವಲ ಗಂಟೆಗೆ 28,000 ಕಿಲೋಮೀಟರ್ಗಳು. ಅಂದರೆ ನಾವು ನಮ್ಮ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಓಡಾಡ್ತೀವೋ ಅದರ 1,000 ಪಟ್ಟು ಹೆಚ್ಚು. ಅಷ್ಟು ವೇಗದಲ್ಲಿ ಧಾವಿಸ್ತಾ ಇರೋರು ಅರ್ಧ ಗಂಟೆನಲ್ಲಿ ವಾಪಸ್ ಬರಬೇಕು ಅಂದರೆ ಯಾವ ರೀತಿ ವಾಪಸ್ ಬರೋದು? ಅಲ್ಲೂ ರಾಕೆಟ್ಗಳ ಅಗತ್ಯ. ಅಂದರೆ ಹೋಗಕ್ಕೆ ಬೇಕಾದಂತಹ ರಾಕೆಟ್ಗಳು, ಅಂತಹ ದೊಡ್ಡ ರಾಕೆಟ್ಗಳು ಬೇಡ. ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಆ ನೌಕೆ ವಾತಾವರಣದ ಒಳಗೆ ಧುಮುಕತ್ತೆ. ಆವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾಗುವ ಘರ್ಷಣೆಯಿಂದ ಅದರ ವೇಗ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆದರೆ ಯಾವುದು ಫ್ರೀಯಾಗಿ ಯಾವುದು ಸಿಗೋದಿಲ್ಲ. ವೇಗ ಕಡಿಮೆ ಆದಂತೆ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನಿಭಾಯಿಸಿದರೆ ಬಹಳ ಒಳ್ಳೆಯದು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ರೂಪಿಸೋದು ಇವತ್ತು ಭಾರತದಲ್ಲಿ ಸಾಗ್ತಾ ಇದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ 60 ವರ್ಷದ ಸಾಧನೆಯನ್ನು ನೋಡಿದ್ರೆ, ಅದರಲ್ಲೂ ಇತ್ತೀಚಿನ ವರ್ಷಗಳ ಸಾಧನೆಯನ್ನು ನೋಡಿದ್ರೆ ನಮಗೆ ಯಾವುದೇ ಅನುಮಾನ ಮೂಡೋದಿಲ್ಲ.
1: ಮತ್ತೆ ಈ 2035 ವೇಳೆಗೆ ಭಾರತೀಯ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಒಂದು ಅಂತರಿಕ್ಷ ನಿಲ್ದಾಣವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಗುರಿ ನಮ್ಮ ಸರ್ಕಾರಕ್ಕಿದೆ. ಈ ಒಂದು ಸ್ಪೇಸ್ ಸ್ಟೇಷನ್ ನಮ್ಮ ಮುಂದಿನ ಮುಂಬರುವ ಭವಿಷ್ಯದ ಈ ಬಾಹ್ಯಾಕಾಶ ಯೋಜನೆಗಳಿಗೆ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ?
0: ಬಹಳ ಒಳ್ಳೆ ಪ್ರಶ್ನೆ ಇದು. ನೋಡಿ, 2035 ಸುಮಾರಿಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ, ಬ್ಯಾಸ್ ಅಂತ ಹೇಳ್ತೀವಿ, ಇದನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರ ಇವತ್ತು, ಅದರ ಆಸೆ ಇವತ್ತು ಭಾರತದ, ನಮ್ಮ ದೇಶದ ಅದೊಂದು ಆಸೆ. ಇದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕಷ್ಟು ಕೆಲಸಗಳು ಸಾಗ್ತಾ ಇದೆ. ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಇದು ಗಗನಯಾನ ಮೊದಲ ಹಂತ, ಅದಾದ ನಂತರ ಬ್ಯಾಸ್ ಅಂತ ಏನು ಹೇಳ್ತೀವಿ ಅದು. ಇವೆಲ್ಲವೂ ಇದರಲ್ಲಿ ದೊರೆಯುವಂತಹ ತರಬೇತಿ ಮುಂದೆ ಭಾರತೀಯರು ಚಂದ್ರನಲ್ಲಿಗೆ ಸಾಗುವ ಕೆಲಸವನ್ನು, ಅದಕ್ಕೂ ಕೂಡ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಪೂರಕವಾಗಿರುತ್ತೆ. ಇದಾದ ಮೇಲೆ ಭಾರತಕ್ಕೆ ಇರುವಂತಹ ಮತ್ತೊಂದು ಆಸೆ ಏನಪ್ಪ ಅಂದರೆ, 2047 ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಒಂದು ಶತಮಾನ ಆಗಿ ಆ ಶತಮಾನೋತ್ಸವವನ್ನು ಆಚರಿಸುವ ವೇಳೆಯಲ್ಲಿ ನಮ್ಮ ಗಗನಯಾತ್ರಿಗಳು ಅಲ್ಲಿ ಖಾಯಂ ನೆಲೆಯಲ್ಲಿ ಅಲ್ಲಿ ನೆಲೆಸಿರಬೇಕು ಅನ್ನೋದು. ಹೀಗಾಗಿ ಕ್ರಮಬದ್ಧ

0: ವಾಗಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮೊದಲಿನಿಂದಲೂ ಸಾಗ್ತಾ ಇದೆ. ಈ ನಡುವೆ ಕೂಡ ಅನೇಕ ಸವಾಲುಗಳಿದೆ ಇಲ್ಲ ಅನ್ನಲ್ಲ, ಅದನ್ನ ನೀವು ಹಿಂದಿನ ನಮ್ಮ ಇತಿಹಾಸನ ನೋಡಿದ್ರೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮನ ಈ ಸವಾಲುಗಳನ್ನು ಖಂಡಿತ ಎದುರಿಸಿ ಯಶಸ್ವಿಯಾಗಿ ಭಾರತ ಮುನ್ನಡೆಯುತ್ತೆ ಅಂತ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿದ್ದ ನನಗೆ ಖಂಡಿತ ಆತ್ಮವಿಶ್ವಾಸ. ನಮ್ಮ ಆತ್ಮನಿರ್ಭರತೆಯ ಬಗ್ಗೆ ನನಗೆ ಆತ್ಮವಿಶ್ವಾಸ ಖಂಡಿತ ಇದೆ.
1: ಹೀಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಕಳೆದ ಒಂದು ದಶಕದಲ್ಲಿ ಮಹತ್ವದ ಮೈಲುಗಲ್ಲುಗಳು ಮತ್ತು ಸಂಶೋಧನೆಗಳು ಸಾಗ್ತಾ ಇರೋದು ಒಂದು ಭಾಗ. ಆದರೆ ಮತ್ತೊಂದು ದೃಷ್ಟಿಯಲ್ಲಿ ನಾವು ಈ ಅಂತರಿಕ್ಷ ವಲಯದಲ್ಲಿ ನೀತಿ ದೃಷ್ಟಿಯಿಂದ, ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಈಗ ನಾವು ಈ ವಿಭಾಗದಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ನೂರಾರು ಸ್ಟಾರ್ಟಪ್ಗಳು ಈ ವಲಯದಲ್ಲಿ ಬಂದಿದ್ದಾವೆ. ಮತ್ತು ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ನಾವು ಉಡಾವಣೆ ಮಾಡುವುದರಲ್ಲಿ ವಿಶ್ವಾಸಾರ್ಹತೆ ಭಾರತ ಗಳಿಸಿರೋದ್ರಿಂದಾಗಿ ವಿದೇಶಿ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡೋದರಲ್ಲಿ ಕೂಡ ಒಂದು ವಾಣಿಜ್ಯಾತ್ಮಕವಾಗಿ ಕಮರ್ಷಿಯಲ್ ಆಸ್ಪೆಕ್ಟಿಂದ ಕೂಡ ಇದನ್ನು ನಾವು ನೋಡಬಹುದು. ಒಟ್ಟಾರೆ ಈ ನೀತಿ ನಮ್ಮ ಈ ಬಾಹ್ಯಾಕಾಶ ವಲಯದ ಭವಿಷ್ಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ, ಇವತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾನು ಭಾರತ ಇದರವರೆಗೂ ಏನು ಸಾಧಿಸಿದೆಯೋ ಸಾಧನೆಗೆ ಅಗತ್ಯವಾದ ತಂತ್ರಜ್ಞಾನ ಇದೆ, ಆದರೆ ಅದಕ್ಕೆ ಬೇಕಾದ ಕೆಪಾಸಿಟಿ ಅಂತೇನು ಹೇಳ್ತೀವಿ, ತನ್ನ ಕೈಲಿ ಆಗೋಷ್ಟು ಅದ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಹಾಗಾಗಿಯೇ ಭಾರತ ಸರ್ಕಾರ ಇದನ್ನು ಬಹಳ ಯೋಚಿಸಿ 2020 ಈ ಒಂದು ನೀತಿಯಲ್ಲಿ ತಾನು ಅನುಸರಿಸುತ್ತಿದ್ದ ವಿಧಾನದಲ್ಲಿ ಬದಲಾವಣೆ ತಂದುಕೊಂಡು ಖಾಸಗಿ ಕ್ಷೇತ್ರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತಾವೇ ಹೇಳ್ದಂಗೆ ಸ್ಟಾರ್ಟ್ಅಪ್ಸ್ ನೋಡಿ ಯಾವ ರೀತಿ ಅನೇಕ ಹೆಸರುಗಳಿದೆ. ನಾನು ಖಾಸಗಿ ಸಂಸ್ಥೆಗಳ ಆಗಿದ್ದರಿಂದ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆದರೆ ಅವುಗಳೆಲ್ಲವೂ ಕೂಡ ಇದನ್ನು ಈ ಚಾಲೆಂಜನ್ನು ಈ ಸವಾಲನ್ನು ಸ್ವೀಕರಿಸಿ ಅವು ಕೂಡ ಮುಂದುವರಿತಾ ಇವೆ. ಇದು ಅಂತರಿಕ್ಷವನ್ನು ನಾವು ಮತ್ತಷ್ಟು ನಮಗೆ ವಾಣಿಜ್ಯಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ.
1: ಈಗ ಬಾಹ್ಯಾಕಾಶ ವಲಯದಲ್ಲಿ ಅಬ್ಸರ್ವೇಟರೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಆಸ್ಟ್ರೋಸ್ಯಾಟ್ ಇದೆ ಮತ್ತು ಎಕ್ಸ್ಪೋಸ್ಯಾಟ್ ಇದೆ. ಈ ಒಂದು ಉಪಗ್ರಹಗಳು ಮತ್ತು ಈ ಯೋಜನೆಗಳು ನಮ್ಮ ಬಾಹ್ಯಾಕಾಶ ವಲಯವನ್ನು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ, ಇವತ್ತು ನೋಡಿ ನಮ್ಮ ಉಪಗ್ರಹಗಳು ನಮ್ಮ ಆರ್ಥಿಕತೆಗೆ ಬಹಳ ಮುಖ್ಯವಾದ ಮಹತ್ತರವಾದ ಕೊಡುಗೆಯನ್ನು ನೀಡ್ತವೆ. ಇವು ಸಂಪರ್ಕ ಉಪಗ್ರಹಗಳಿರ್ಬೋದು, ಹವಾಮಾನ ವೀಕ್ಷಣಾ ಉಪಗ್ರಹಗಳಿರ್ಬೋದು, ಯಾನ ನಿರ್ವಹಣಾ ಉಪಗ್ರಹಗಳಿರ್ಬೋದು ಅಂದರೆ ನ್ಯಾವಿಗೇಷನ್, ಜೊತೆಗೆ ಸಂಪನ್ಮೂಲಗಳನ್ನು ಮಾಪನ ಮಾಡುವಂತಹ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಥವಾ ಭೂವೀಕ್ಷಣಾ ಉಪಗ್ರಹಗಳಿರ್ಬೋದು. ಆದರೆ ಇದರ ಜೊತೆಗೆ ವೈಜ್ಞಾನಿಕ ಉಪಗ್ರಹಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ. ಆಸ್ಟ್ರೋಸ್ಯಾಟ್ ಅನ್ನುವಂತಹ ಉಪಗ್ರಹ 4 ವಿಶಿಷ್ಟ ಕಣ್ಣುಗಳನ್ನು ಉಳ್ಳಂತಹ ಒಂದು ಉಪಗ್ರಹ. ದೃಗ್ಗೋಚರ ಬೆಳಕು ಅಂದರೆ ವಿಸಿಬಲ್ ಲೈಟ್ನ ಅಲ್ಟ್ರಾ ವೈಲೆಟ್ ಅಂತ ನಾವೇನು ಹೇಳ್ತೀವಿ, ಅತಿನೇರಳೆ ಕಿರಣಗಳನ್ನು, ಕ್ಷಾಕಿರಣಗಳು ಅಂದರೆ ಎಕ್ಸ್ರೇಸ್ನ, ಹಾಗೂ ಗಾಮಾ ಕಿರಣಗಳನ್ನ, ಈ 4 ಬಗೆಯ ವಿದ್ಯುತ್ಕಾಂತೀಯ ಕಿರಣಗಳನ್ನು ಆಕಾಶಗಳಿಂದ ಏನು ಬರುತ್ತೆ ಅದನ್ನು ಗ್ರಹಿಸಿ ವಿಜ್ಞಾನಿಗಳಿಗೆ ದೊರಕಿಸಿಕೊಡುವ ಮೂಲಕ ಅಂತಹ ಆಕಾಶಕಾಯಗಳನ್ನು, ಈ ಬ್ರಹ್ಮಾಂಡವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು ಈ ಉಪಗ್ರಹ ಒದಗಿಸ್ಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಹೀಗಾಗಿ ಜೀವನವನ್ನು ಉತ್ತಮಪಡಿಸಿಕೊಳ್ಳೋದು, ಮತ್ತಷ್ಟು ಸುರಕ್ಷಿತವನ್ನಾಗಿ ಪರಿವರ್ತಿಸೋದು ಮಾನವ ಜೀವನವನ್ನು, ಅದರ ಜೊತೆಗೆ ಮಾನವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಒಂದು ಕಾರ್ಯದಲ್ಲೂ ನಮ್ಮ ಉಪಗ್ರಹಗಳು ಇವತ್ತು ಮಗ್ನರಾಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಇಲ್ಲಿಯವರೆಗೆ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಉಪಗ್ರಹ ವಿಜ್ಞಾನಿ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೇಂದ್ರದ NDA ಸರ್ಕಾರಕ್ಕೆ 12 ವರ್ಷ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
4: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ.

0: ಸರ್ಕಾರ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
0: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
5: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
5: ಬಾಲ ಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
5: ದೇಶದ ಭವಿಷ್ಯ ಬೆಳಗುತ್ತದೆ.
6: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 8:37 ಈಗ ಕೇಳಿ ಭಾವಗೀತೆಗಳು. ರಚನೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಹಾಡಿದ್ದಾರೆ ಸುಲೋಚನಾ. ಬಾರೋ ವಸಂತಾ.

0: ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಮಾಲತಿ ಶರ್ಮಾ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಹೊಸ ಬಗೆಯಲ್ಲಿ ಬರಲಿ.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಕೇಳಿ ಏಕೆ ಕಾಡುತ್ತಿದೆ.

ಇದುವರೆಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: foreigners. Seoul court sentences former South Korean President Yoon Suk-yeol to 30 years in prison over drone incursions into North Korea and abuse of power. And in badminton, PV Sindhu storms into women's singles semi-final of Australian Open tournament in Sydney. For details of these stories and more, log on to our website www.newsoneir.gov.in and News on EIR app. That is all in the news at 9. Good night.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಹಿಂದಿ ಚಿತ್ರಗೀತೆಗಳು.
2: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಕೇಳಿ ಆರ್ಜು ಚಿತ್ರದ ಗೀತೆ.

ಕುಮಾರ್ ಸಾನು ಹಾಗೂ ಅನುರಾಧ ಪೊಡ್ವಾಲ್ ಅವರ ಯುಗಳ ಧ್ವನಿಗಳಲ್ಲಿ ಆಶಿಕಿ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೂಪ್ ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ಅನ್ವರ್ ಚಿತ್ರದ ಗೀತೆ.

ಆಕಾಶವಾಣಿ ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯಲ್ಲಿ ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ. ಆರಂಭದಲ್ಲಿ ಕೇಳಿ ಹಂಸಧ್ವನಿ ರಾಗ, ಆದಿತಾಳದಲ್ಲಿ ವೀಣಾ ಕುಪಯರ್ ಅವರ ರಚನೆ ವಿನಾಯಕ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಇತ್ತು. ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ ಅವರದಾಗಿತ್ತು.